0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಡ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನದೇ ಮಾತಾಡ್ದೆ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವ್ ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂಥದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ, ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರಿ, ಹುಷಾರಿದ್ರ್ಯಾ?
3: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿ ಅದಂದ್ರೆ ಭಾರಿ ಚಂದ. ನನ್ನ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
2: ನಿಮ್ ಬಗ್ಗೆ ಹೇಳಿಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳಲೆ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವ್ರು ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲ, ನಾವು ಮನಸ್ಸು ಮಾಡ್ಕಷ್ಟೆ, ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವು ಮನಸ್ಸು ಮಾಡ್ಬೇಕು
3: ನಂಗೆ ಅಂತ ಹೇಳಿ ನಾನೊಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತೇವೆ. ಯಾವಾಗ ಅದನ್ನು ಜಾಸ್ತಿ ಆಗ್ತಾ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
2: ಕಾಳಜಿ,
3: ಹಾ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಒಮ್ಮೆ ನಾವು, ನಂಗೆ ಅನಿಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಂಡ್ ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬ ಚಂದ ಕಾಣ್ತಿದ್ದೆ ಮರೇತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
2: ಅಲ್ಲ,
3: ನನ್ನ ಫೀಲಿಂಗ್ಸ್,
2: ನಿಮ್ಮ ಫೀಲಿಂಗ್ಸ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗೆ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆಯ್ತು. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತ ಎಷ್ಟು ಚಂದ ಅಲ್ಲ ಮರೇತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
3: ಖಂಡಿತ.
2: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಲಿಕ್ಕೆ ಕುಂದಾಪುರ ಕನ್ನಡ ಕೇಂದ್ರ ಅಬ್ಯಾ ಒಂದು ಎಂಕ್ಲೆಗ ಆ ಪೂಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
3: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದೋ, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದೋ. ಅರೆ, ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದ್ ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದ್ ರೀತಿಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ. ನಮ್ದು ಇಲ್ಲಿದ ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ತಿಂಗಳೇನೋ ಆಗಿತ್ತು. ನಾನ್ ಕೂತ್ಕೊಂಡು ತರಕಾರಿ ಹೆಚ್ಚಿತಾ ಇದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದ್ರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು.
2: ಅರ್ಧಿಡು
3: ಹಾ. ನಾನು ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ. ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೆ ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರೆ ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ, ಹಂಗಾರೆ ಏನೋ ಒಂದು ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ನೀ ಅಂತಕ್ಕಿದ್ದಲ್ಲಿ ಹಾಕಿ, ಅಲ್ಲ ನೀವು ಹೇಳಿದ್ಯಲ್ಲ ಅರ್ಧಿಡು ಅಂದೇಳಿ. ಅಯ್ಯೋ ಮರೈತಿ, ಕುಂದಾ ಪ್ರಕರಣ ಅರ್ಧಿಡು ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
2: ಮಾಯಿ ನಿಮ್ಮನ್ನ ಅರಿತಿದ್ರು
3: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು ಅಂದ್ರೆ, ಎಲ್ಲ ಆಗ್ತಂದ್ರೆ ನಾವ್ ಈ ಇವೆಂಟ್ ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವ್ ಈ ಚಾನಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ, ತುಂಬಾ ಅದು ಮಾತಾಡೋ ಶೈಲಿಯು ಕೂಡ ಹಂಗೆ ಇರುತ್ತೆ. ಹಾ, ಅದೇನಂದ್ರೆ ನಮ್ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಹತ್ರ ಹೇಳುವಂಗು ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಬಂದ್ ಗಿರೀಶ್, ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ, ಹಿಂಗಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ. ಅದು ನನ್ನ ಬಾಯಿಗೆ ಬಂದಾಗ ಅದ್ ಬೇರೇನೂ ಆಯ್ತು. ಇದು ನಂಗೆ
2: ಗಮ್ಮತ್,
3: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೆ, ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ, ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
2: ನಿಮ್ ಮಗ ಹತ್ತ ಕುಂದಾಪುರ ಕನ್ನಡ?
3: ಹಾ, ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥತ್ತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ ಬಿಡ. ಅವನಿಗೆ ನಾನು ಅದನ್ನ ಹೇಳು, ನಿಮ್ ಎಂತದಾರು ಮಾತಾಡು, ಅದ್ರ ಕನ್ನಡವನ್ನ ಕನ್ನಡದಂಗೆ ಮಾತಾಡು. ನೀವು ಕುಂದಾಪುರ ಕನ್ನಡ ಮಾತಾಡೋ, ಮಂಗಳೂರು ಕನ್ನಡ ಮಾತಾಡೋ, ಇಲ್ಲ ಕನ್ನಡವೇ ಮಾತಾಡೋ, ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೂ ಮಾತಾಡು, ಅಂದ್ರೆ ಕನ್ನಡವನ್ನ ಕನ್ನಡದಂಗೆ ಮಾತಾಡು. ಅದನ್ನ ಒಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗ ಒಂದು ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳುದು, ನಮ್ ಕನ್ನಡ ತುಂಬಾ ಚಂದ, ನೀವು ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗಳೂರು ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು, ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಯಿ, ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
2: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
3: ಎಕ್ಸಾಕ್ಟ್ಲಿ,
2: ಅಲ್ಲ ಅದನ್ನ ಕನ್ನಡ ತರನೇ ಮಾತಾಡಿ,
3: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
2: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಕಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾಗ್ತ. ಸೊ ಅದ್ರಲ್ಲಿ ಎಂತಲ್ಲ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
3: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ಟರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರು ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತೆ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ, ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು, ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಂಬತ್ತಿಗೂ ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂತದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂತ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂಥದ್ದು, ಅಲ್ಲಿ ಉಪಸ್ಥಿತಿ, ಏನಾದ್ರೂ ಅವರು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಮಾಡುವಂಥದ್ದು, ಇಷ್ಟ ನನ್ನ ಮಾಡ್ಕೊಂಡು
2: ಭಾರಿ ಖುಷಿಯಲ್ಲಿ.
3: ಹಾ, ಅದು ಖುಷಿಯಲ್ಲಿ ಅಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗ್ ಬರ್ತು, ದಟ್ ಇಸ್ ವೆರಿ ಇಂಪಾರ್ಟೆಂಟ್.
2: ನಾನು ಅದೇ ಕಂಡದ್ದು ಅಕ್ಷತ ಅವರಲ್ಲಿ. ಈಗ ಅಕ್ಷತ ಅವರು ಕೆಲಸ ಕೇಳಿದ್ರೆ ಟೈಮ್ ಗೀ ಮಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕ ಈಗ ಅಲ್ಲಿ ಗಂಡ ಕಾಯ್ತಾರೆ ಮೈ ಬೈತರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ ಯೂಶ್ವಲಿ ನೀವು ಅದ್ ಮಾಡೋದಿಲ್ಲ. ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ ಅಂದ್ರೆ, ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳಿಗೆ ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್ತೆ. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನೇನ್ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕೊ, ಮಕ್ಕಳ ಶಾಲೆಯಿಂದ ಬತ್ತೋ, ಈ ಕಮಿಟ್ಮೆಂಟ್ಗಳಿಗೆಲ್ಲ ಒಳಗ ಇದ್ಕೊಂಡು ಇದೆಲ್ಲ ನಮ್ಮ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಗ ಕಂಡ್ರೆ ಅಕ್ಷತಾ ಗಿರೀಶ್ ಐತಾಳ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿಯಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟೇ ಕಳೆದ್ರು ಅಲ್ಲೂ ಇದ್ರು ಅಲ್ದ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
3: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತೆ. ಎಲ್ಲರಿಗಿರೋದೊಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯ್ತಾ. ಎರಡನೇದೇನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೆ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ, ಇಲ್ಲ ಫಾರಿನಿಗೆ ಹೋಯ್ಕೋ, ಇಲ್ಲ ಊರಿಗೆ ಬಿಟ್ಟೆ ಎಲ್ಲೋ ಹೋಯ್ಕಂತಾದರೆ, ಬೆಳಿಗ್ಗೆ ರಾತ್ರಿಡೀ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಎಬ್ಬಿಸಿ ಅವರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸೋಳು ನಾನೇ.
2: ಕರೆಕ್ಟ್.
3: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಂತ ಇದ್ದೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನು ಬಿಡ್ತು ಕಾಣಿ, ಒಂದು ಒಂದು ಇದಿದೆ ಏನಂದ್ರೆ, ಒಂದು ಸಲಕ್ಕೆ ನಮಗೆ ಮದುವೆ ಆಯ್ತು, ಮದುವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಸ್ಟಾಪ್ ಮಾಡಿಬಿಡ್ತು. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ, ಇಲ್ಲ ನನ್ನ ಗಂಡ, ಇಷ್ಟು ಕನಸು ಕಾಮ ಶುರು ಮಾಡ್ತು. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗೆ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತು ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರೂ ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೂ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ, ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತ ನಾವು. ಕೊನೆಗೆ ಅದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನ ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಬದಲಾವಣೆ ಅಂತ ನಂಗೆ ಅನಿಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಬ್ಬರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೇ. ಬಚ್ಚ ಎಲ್ಲಿದ್ರು ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೆ.
2: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರ ಮಹಿಳೆಯರಿಗೆಲ್ಲ ಒಂದ್ ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿ ಬದಲಾಗಿಬಿಡುತ್ತೆ.
3: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ, ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೋ ಅಂತ ತನ್ನಷ್ಟೇ. ಅದು ಬೇರೆಯವ್ರು ಮಾಡೋದಲ್ಲ, ಬೇರೆಯವ್ರು ಯಾರು ಮಾಡೋದಲ್ಲ, ನಮಗ್ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವ್ರು ಬಂದ ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತಿಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನ ತುಂಬಾ ಪ್ರೌಢ್ಲಿ ಹೇಳ್ಕಂತರು. ಅಯ್ಯೋ ನನ್ನ ಮಗಂಗ್ ಗುದಿತ್ತು, ಅವ್ನ ಮಗ ಎಷ್ಟನೇ ಕ್ಲಾಸ್, ಮೂರನೇ ಕ್ಲಾಸ್, ನಾಲ್ಕನೇ ಕ್ಲಾಸ್ ಚಿಲ್ಡ್ರಿ, ಅಲ್ಲಿ ಓಡ್ಕೊಂಬಂದ ಹೇಳ್ತೆ ಬಿಡ ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳುದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೆ ಏನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ಚಾಟ್ ಜಿಪಿಟಿ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲಾರು ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದು ಆ ಸಣ್ಣ ಮಕ್ಳ ಹತ್ರ ಕೆಮ್ಕೋ, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವ್ರೆ, ನಾವು ಅಪ್ಪ ಅಮ್ಮಂಗೂ ಹೆದರಿದ್ದು, ಮಕ್ಳಿಗೂ ಹೆದರ್ತಿದ್ದು. ಸೇ ದಿಸ್ ಇಸ್ ದ ಲಾಸ್ಟ್ ಜನರೇಷನ್. ಇನ್ನ ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗ್ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರಿದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದು, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದು. ಸೊ ಈ ಜನರೇಷನ್ ಅಲ್ಲಿ ಮಕ್ಳನ್ನ ಸಾಕುವಂಥದ್ದು, ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಆಯ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡ್ಕೆ
2: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಅಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡು, ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆಗೆ ಎಂಬತ್ತಿ ಗೊತ್ತತ್ತ, ನೀವು ಲೈಕ್ ಓದ್ತ್ರಿ ಅಂತ. ಲೈಕ್ ಓದ್ರೆ ಶಾಲೆಗೆ ಇಪ್ಪತ್ತಿ ಲೈಕ್ ಓದ್ರೆ ಇದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
3: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಹಾಕ್ತಾಗ್ಲೆ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು, ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು, ಈಗ ಇವ್ರು ನಮ್ಮ ಮಣಿಕಾಂತ ಸರಿದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬಾ ಕೆಲವೊಮ್ಮೆ ಇವ್ರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರಿದು ಬಾಟಮ್ ಐಟಮ್ ಅಂತದೆಲ್ಲ ಇದು, ಅಂದ್ರೆ ನನಗೆ ನನ್ನ ಕಮ್ಯುನಿಕೇಶನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದ್ದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದ್ದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ, ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ, ಎಲ್ಲ ವಿಷಯದಲ್ಲೂ ಅಷ್ಟೇ, ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬ ಹೆವಿ ಆಗಿ ಅದನ್ನು ಒಂದು ವಿಷಯವನ್ನ ಇಡ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡೋ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೆ. ಅದು ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
2: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಇಟ್ಕೊಂಡು ಇಡೀ ದಿನ
3: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲೇ ಇರತ್ತೆ.
2: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು, ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ, ಯೂಶುವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ ಕಿಚನ್ ಟೈಮ್ ಅವ್ರದ್ದಲ್ಲ. ಆಯ್ತಾ, ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತಾರೆ. ಹೆಣ್ಮಕ್ಳು ಎಂತ ಕೇಂದ್ರ ಆಚೆ ಗೊತ್ತ ಇಚ್ಚು ಗೊತ್ತ ಹಿಡ್ಲೈನ್ ಅಂತ ಇತ್ತು. ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದು ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳೆ ಕೇಂದ್ರೆ, ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ್ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
3: ಇದ್ರೆ
2: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು ಆರ್ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ ರಾತ್ರಿ ಹೊತ್ತು. ಸೊ ಅವಳು ಆ ಟೈಮ್ ನನ್ಗೆ ನಾವು ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಇಟ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ. ಆ ಥಾಟ್ಸ್ ಬಪ್ಪದೆ ಹಾಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
3: ನಮ್ಗೂ ಆ ಸೌಭಾಗ್ಯ ಇಲ್ಲ, ನಾವು ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ 1 ಗಂಟೆ ಹೊತ್ತು ಅಥವಾ 1 ದಿವಸ ಇಡೀ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
2: ನಿಜ ಇಲ್ಲ.
3: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
2: ಕರೆಕ್ಟ್.
3: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕಂದ್ ಹೇಳಿ ನಾನು ಒಂದೂವರೆ ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
2: ಎಕ್ಸಾಕ್ಟ್ಲಿ,
3: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದು ಗಾಸಿಪ್, ನಿಂಗೆ ಗೊತ್ತಿತ್ತ ಮಾರೈತಿ ಅವಳ ಮನೆ ಕತ್ತಿ ಗೊತ್ತಿತ್ತ ನಿಂಗೆ, ಇವಳ ಮನೆ ಕತ್ತಿ ಗೊತ್ತಿತ್ತ ಮಾರೈತಿ,
2: ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತಾವ್. ಇದ್ ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕ್, ಅವಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ, ಹೇ ಗೊತ್ತಿತ್ತ ನಿಂಗೆ ಹಿಂಗ ಆಯ್ತಮ್ರ ಅಂತ ಹೇಳಿ.
3: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳು. ಇಲ್ಲ ಇಲ್ಲ ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು ಒಂದು ಗಂಟೆ ಮಾಡೋದನ್ನ ಅರ್ಧ ಗಂಟೆ ಮಾಡಿ, ಉಳಿದ ಅರ್ಧ ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣಿ, ಅವಾಗ ನಿಮ್ಗೆ 100% ನಿಮ್ಮ ಹತ್ರ ಟೈಮ್ ಸಿಗುತ್ತೆ. ನೀವು ಆ ಅರ್ಧ ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯು ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗದು ಏನು ಮಾಡೋಕಾತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳಿದ್, ನೀವು ಸೀರೆ ಅಂಗಡಿ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಲಿ ಕೊಡುವಂತ ಸಮಯವನ್ನ ಚೂರು ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನು ಡೈಲಿ ಹೋತ್ವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗದಿದ್ರು ಸಮೇತ ನಿಮ್ಮಲ್ಲಿ ಅಂದ್ರೆ ಆ ಡೈಲಿಗೆ ಆ ಒಂದೂವರೆ ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು PUC ಅಲ್ಲೆಲ್ಲ ಓದೋದ್ ನೆನ್ಪಿತ್ತು ನಂಗೆ, ನೀವು ಎರಡನ್ನೋ ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು? ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ ಅರ್ಧ ಗಂಟೆ ಹೋಗ್ತದೆ, ಈ ಒಂದು ಗಂಟೆಯನ್ನು ಒಟ್ಟಿಗೆ ಅರ್ಧ ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್. ನನ್ನ ದೊಡ್ಡ ಮಗಂಗೆ ಇಡ್ಲಿ ಹಾಯ್ಕ, ನನ್ನ ಸಣ್ಣ ಮಗಂಗೆ ದೋಸೆ ಹಾಯ್ಕ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನು ಮಾಡೋದನ್ನ ನೀವು ತಿನ್ಕಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು ಅರ್ಧ ಗಂಟೆಲಿ ಹೊರಗೆ ಬರ್ಲಾಕ್. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
2: ಕರೆಕ್ಟ್, ನಿಮ್ಮ ಟೈಮನ್ನು ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು.
3: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗನಿನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿ ಯಾವನು ಕೊಡುವನಿಲ್ಲ, ನೀವೇ ತಗೊಂಡ್ 24 ಗಂಟೆ ಒಳಗೆ ನೀವು ಏನಾರು ಒಂದು ಮ್ಯಾನೇಜ್ ಮಾಡ್ಕೊಂಡ್. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು, ನನ್ಗೆ ಯಾರು ರಗಳೆ ಕೊಡೋಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕಿಲ್ಲ, ನಾ ಎಂತ ಸಹ ಮಾಡ್ಲಕ್ಕ 1 ಗಂಟೆ, ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ, ಕೇಳ್ದಿರೋದಿಲ್ಲ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್, ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ, ಎಂತ ಬೇಕಾದ್ರೂ ಮಾಡ್ಲಕ್ಕೆ, 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನಂಗೆ ನಾನು ಅಕ್ಷತ ಹೇಳಲಕ್ಕದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾತಿಲ್ಲ. ಅವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡು.
2: ಕರೆಕ್ಟ್. ಈಗ ಅಕ್ಷತಾ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೇ ಹೋಟ್ಲ್ ಇತ್ತು, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದಲ್ಲ ಹೆಂಗ ಈಗ ಹೋಟ್ಲಿದ ಅಡುಗೆ ಮನೆ ಅಡುಗೆ ಊಟ ಹೆಂಗೆ? ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೋದು
3: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂಥದ್ದು ಸತ್ಯ ವಿಷಯ.
2: ಓಕೆ.
3: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
2: ಯಾಕಂದ್ರೆ ಯೂಶ್ವಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದು ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
3: ಎಕ್ಸಾಕ್ಟ್ಲಿ, ಅದನ್ನೊಂದು ನಾನು ಯಾವತ್ತು ಕೇಂತ ಇರ್ತೆ, ನಿಂಗೆ ಏನು ಮರ ಇದ್ದಿ ಹೋಟ್ಲ್ ಇತ್ತು ಅಲ್ಲ, ವಿಷಯ ಸತ್ಯ, ನಿಂಗೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಿಮಗೆ ಹಾತೆ ಇಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳೋತ್ತಿಗೆ ಒಂದು ಅಪ್ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದು ಒಂದು 2 ಇಡ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದರೆ ನಿಮಗೆ ಆತೆ ಇಲ್ಲ, ನನ್ಗೆ ಇನ್ನು ಎಡಿತೇ ಇಲ್ಲ, ನಾನು ಮಾಡೋಕೆ ಆತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಇಲ್ಲ ನಮ್ಗಂದ್ರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
2: ಬೇಕು
3: ಸ್ವಲ್ಪ ಜಾಸ್ತಿ
2: ಪ್ರಿಫರ್
3: ಅಂದ್ರೆ, ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡುಗೆ ಸ್ವಲ್ಪ ಖಾರ, ನಮ್ಮ ಮನೇಲಿ ಸ್ವಲ್ಪ ಚಪ್ಪೆ, ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ್ಕೊಂಡವೇನೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದೆ ಬರುತ್ತೆ, ಬಟ್ ಓಕೆ ಅಂದ್ರೆ ಮ್ಯಾನೇಜಬಲ್.
2: ತಿಂತಾರೆ ಸುಮ್ಮನೆ,
3: ನನ್ನ ಬಾಯಿಗೋ ಅಥವಾ ಅಡುಗೆ ರುಚಿಗೋ ಗೊತ್ತಿಲ್ಲ.
2: ಓಕೆ, ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ. ಈಗ ಪತ್ರಕರ್ತೆ ಆಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನೆ ಕೂಕೊಂಡು ಇಲ್ಲಿ ಅಡ್ಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕೊ ಕೂತರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನು ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ಗಳನ್ನ ಫೀಡ್ ಮಾಡ್ತಾ ಇರ್ಕ. ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
3: ಆಕ್ಚುಲಿ ಈ ಪ್ರಶ್ನೆ ಎಲ್ಲರೂ ನಮ್ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ.
2: ಯಾಕೆ?
3: ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲಾಯ್ತೇನೋ, ಅಂದ್ರೆ ಈ ಎಲ್ಲ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ. ಆಫೀಸ್ ಕಡೆಗೂ ಹೋಗ್ತೇನೆ. ಮೊನ್ನೆ ಇತ್ತೀಚೆಗೆ ಹೋಯ್ತು, ನಂಗೆ ಅವ್ರು ಯಾವಾಗ್ಲೂ ತಮಾಷೆ ಮಾಡಿದ್ದು ಗೂಗಲ್ ಮ್ಯಾಪ್ ಹಾಕೊಂಡು ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಸೊ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂಡೇ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವ್ದು ಟೆನ್ಷನ್ ಇಲ್ಲ. ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕಂತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಯ್ದು ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು 4-5 months ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಿಗೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವ್ರು ಇದು ಮಾಡ್ಲಿ, ಕೆಲವೊಮ್ಮೆ ಕೇಂದ್ರು ಎಂತ ಬಪ್ಪ ಪ್ಲಾನ್ ಇತ್ತ ಅಂತ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನೆಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ. ಆಮೇಲೆ ನಮ್ಮ ಟಿ ವಿ ಅಂತ ಹೇಳೋ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದರ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್. ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು, ಆಯ್ತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾ ಕೇಳ್ರೆ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
2: ವೆರಿ ನೈಸ್. ಓಕೆ,
3: ಇದು ನಮ್ದೊಂದು
2: ಜರ್ನಿ.
3: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು, ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವು ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗು ಯಾರು ಏನಾರು ಒಂದು ತುಂಬಿಸ್ತರು, ಇಲ್ಲ ನಾನು ಕ್ಲೋಸ್ ನನ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡತ್ತೆ.
2: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ, ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರಿ,
3: ಗವರ್ನರ್
2: ಸಾರಿ ಪ್ರೆಸಿಡೆಂಟ್ ಆಗ್ತಾ ಇದ್ರಿ, ಅದ್ರಲ್ಲಿ ಪ್ರೆಸಿಡೆಂಟ್ ಆಗ್ತಾ ಇದ್ರಿ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
3: ಕ್ಲಬ್ ಅಲ್ಲಿ,
2: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ ಎಲ್ಲರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನಿಲ್ಲ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪು ಆತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ, ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
3: ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ಎನ್ ಹೆಬ್ಬಾರ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ
2: ಇದ್ದಂತ
3: ಸಂಸ್ಥೆ, ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಅವಾಗೆಲ್ಲ ನಮ್ಗೆ ಎಂತ ಅಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲಕ್ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವ್ಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವ್ರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರ ಹತ್ತಿಗೆ ಬೇಕಾದ್ರೆ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ, ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವ್ರಿಗೆ ಏನು ಸಮಸ್ಯೆ ಇರುವುದಿಲ್ಲ, ಸಮಸ್ಯೆ ಯಾರಿಗಿರತ್ತಂದ್ರೆ ನಿಮ್ ಪಕ್ಕದ ಮನೆಯವ್ರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರುವುದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರುವುದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವ್ರಿಗೆ. ಈ ಬೇರೆಯವ್ರಿಗೆ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದ್ರೆ ನಾವು ಬೆಳಿಬಹುದು. ನನಗೆ ತುಂಬಾ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದು ಇಂಟರ್ವ್ಯೂ ಅನ್ನ ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕೆ ಆಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರತ್ತೆ, ಅವ ಆ ಫ್ರಸ್ಟ್ರೇಷನ್ ಅಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಎಂತ ಮಾಡ್ತೋ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೆ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವರೇ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
4: ಎಸ್
3: ಇಟ್ಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವೆಷ್ಟು ಚಂದದಲ್ಲಿ ಮಾತಾಡ್ತೇವೆ, ನಾನು ಯಾವಾಗಲೂ ಹೇಳೋದುಂಟು ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
4: ಅಲ್ಲ. ನಾವು ಸರಿ ಇದ್ರೆ ಸರಿ ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು.
3: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
4: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳಿ ಹೇಳ್ತಾರೆ ಅಲ್ಲಮ್ಮ ಅದಕ್ಕಲ್ಲ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಎಲ್ಲ ಆತಿಲ್ಯ ರೋಟ್ರಿ ಪ್ರೆಸಿಡೆಂಟ್ ಆರ್ ಬರ್ದೆ ಅನ್ನ ಖರ್ಚು ಮಾಡಬಾರ್ದನ ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಈಗ ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
3: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೆಯ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
4: ಹೇಳಿ ಹೇಳಿ ಹೇಳಿ.
3: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರ. ನಾವು ಹೆಚ್ಚು ಎಲ್ಲ ಭಾಷಣದಲ್ಲಿ ಇದನ್ನ ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸೋದಂಬ್ರು, ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದುಸಾಗ್ಲು ಒಣಗಿ ಹಾಕ್ತರಂಬ್ರ, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗ ಅನ್ಸುದ ಅವಳಿಗೆ. ಅವ್ರ ಗಂಡ ನನ್ ಕರ್ದು ಕರ್ದು ಹೇಳೋದಂಬ್ರು, ಅಲ್ ಕಾಣಿ ಅವ್ರ ಮನೆ ಎಂತ ಮರ, ಹೆಂಗ್ಸಿಗೊಂದು ಕೊಯ್ ಸಮ ಇಲ್ಲ, ಹಂಗಾರ ಅಷ್ಟು ಬಟ್ಟೆ ಎಲ್ಲ ಒಣೆ ಇಲ್ಲ, ಇದು ಕೊಳೆ ಇತ್ತಲ್ಲ ಅದನ್ನೊಂದು ಚಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿತ್ತ, ಗಂಡಂಗೆ 2-3 ದಿವಸ ಕೇಳಿದ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರ್ತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ನೀ ಎಂತ ಟೆನ್ಷನ್ ತಗಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಆ ಹೆಂಗ್ಸಿಗೆ ಹೇಳಿ ಬರ್ತಿಲ್ಲ, ನಾನೇ ಒಂದು ಸಾಬೂನ್ ಎಂತ ಕೊಟ್ಟು ಬರ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀವೊಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಲ್ಲಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತಂದು ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿಗೆ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕೋಕ್ ಶುರು ಮಾಡಲಲ್ಲ, ನಾನೆಂತ ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆ ಎಂತ ಮಿಸ್ಟೇಕ್ ಮಾಡಕೆಂಡತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆ ಇದು ಬಟ್ಟೆ ಎಲ್ಲ ಕೊಳೆ ಆಯ್ತಂದೇಳಿ, ನನಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತ್ ಕಂಡಾಗ ಉಂಟಲ್ಲ, ನಿಮ್ಗೆ ತುಂಬ ಅನ್ಸುತ್ತೆ ಓ ಅದು ಆ ಸಂಸ್ಥೆಯ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದೇಳಿ. ನೀವು ಯಾವಾಗಾದ್ರೂ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000 15,000 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾಗ್ತದೆ.
4: ಹೌದು
3: ಅಲ್ದಾ? ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗ್ಬೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾರ್ಡ್ರೋಬ್ ಪೂರ್ತಿ ಖಾಲಿ ಆಯ್ತು, ನಾವು ಒಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿದ್ರಲ್ಲೇ ಬೇರೆ ಕಲರ್ ಇತ್ತ ಕಾಮ್ ಅಂದೇಳಿಯೇ ಹೋಗೋರು ನಾವು.
4: ಕರೆಕ್ಟ್.
3: ಅಲ್ದಾ. ಸೊ ನಾನು ಹೇಳೋದೆಂತ ಅಂದರೆ, ನೀವು ಖರ್ಚು ಮಾಡೋ ಅಂಥ ಅಮೌಂಟ್ ಏನಿದೆಯಲ್ಲ ಅದರ ಸ್ವಲ್ಪ ಸೇವಿಂಗ್ಸನ್ನು ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ JC, ಕೇವಲ ಅಲಯನ್ಸ್ ಅಂತ ನಾನು ಹೇಳೋದಿಲ್ಲ. ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ತಿರ ಇರುವಂಥ ಯುವಕ ಮಂಡಲ ಆದರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮಗೆ ತುಂಬ ಬೆಳವಣಿಗೆ ಕೊಡುತ್ತೆ, ತುಂಬ ತುಂಬ ಅವಕಾಶಗಳನ್ನು ಕೊಡುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು. ಆದರೆ ಸಂಘ ಸಂಸ್ಥೆ ನಿಮಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂಥದ್ದು ಅನೇಕ ನೆಗೆಟಿವ್ ವಿಷಯಗಳನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗೆ ಸಿಗತ್ತ ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ಬರಿಗೆ ಒಂದಿಷ್ಟು ಕಲಿಯುಗೆ ಸಿಗತ್ತೆ. ಸೊ ಇದು ಕಲಿಯುಗೆ ಸಿಗ್ಬೇಕು ಅಂತಂದ್ರೆ ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೆ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳೋದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ. ಈಗಿನ ಯುವಕರು, ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನ ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗತ್ತೆ. ಇಲ್ಲ ಅಂದ್ರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದರೂ ಒಂದು ಸಿಗುವಂಥದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನನಗೆ ಒಂದು ಅಷ್ಟಪ್ಪ ಇತ್ತಂದ ಹೇಳಿದ್ದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದು ಹೇಳಿ ಹೋಗುವಂಥದ್ದು. ಯಾಕಂದರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ಮದು ನಾನು ಹೇಳಲೇಬೇಕು, ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ಮದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗೆ ನನ್ನ ನನಗೆ ಖುಷಿ ಅಂದರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಇದೆ. ಸೊ ನನ್ನ ಮಾವ ಅಧ್ಯಕ್ಷರಾಗಿ ಈಗ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು. ನನ್ನನ್ನು ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸ್ರಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರು ಹೆಂಗೆ ಅಧ್ಯಕ್ಷರಪ್ಪದ ಅಂತ ಹೇಳುತ್ತಿರುತ್ತೋ ಹಾಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು. ಯಾಕಂದರೆ ನಾವು ಇಮೋಷ್ನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
4: ಕರೆಕ್ಟ್.
3: ಅಂಥದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿಕೊಟ್ಟಿರು. ಸೊ ಆಗ ನಂಗೆ ಅನಿಸಿದ್ದು ಇಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ. ಈಗ ಅಕ್ಷತಂಗೆ ಸಾಧ್ಯ ಆಯ್ತಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ಟ್ ಅಲ್ಲಿ ವಿನ್ ಆಗಿ ಬಂದಿದ್ದು. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ, ಅಲ್ಲಿ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತಲ್ಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಅಥವಾ ನನ್ನದು ಮತ್ತು ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
4: ಕರೆಕ್ಟ್.
3: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
4: ಸೂಪರ್ ಅಕ್ಷತಾ ಗಿರೀಶ್ ಐತಾಳವ್ರ, ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನವರು ತುಳು ಅವ್ರ ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶ್ವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ, ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಐತೆ ಅಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತವ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ ನಂಗೆ ಯಾವಾಗ್ಲೂ ಅನಿಸುದು, ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದನ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪುದಲ್ಲ, ನಾನ್ ನೀರ್ ಎಲ್ಲಿ ಹೋಗಿ ಯಾವ್ದಕ್ಕೆ ಬೆರೆಸ್ರು ನಾನು ಬೆರ್ಕಂತೆ.
3: ಖಂಡಿತ.
4: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ರು
3: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
4: ಕರೆಕ್ಟ್.
3: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು. ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಚೆ ಆಗ್ಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
4: ಎಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ಮ ಮಾತು ಖುಷಿ ಆಯ್ತು, ನಿಮ್ಮ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ, ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆ ಕೇಂದ್ರ. ಹೌದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲಿಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಕೋ ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕೋ ಅತ್ತ, ಅಲ್ಲಿ ನಾವೊಂದ್ ಒಳ್ಳೆ ಹುದ್ದೆನ ಅಲಂಕರಿಸಕೋ ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದ್ರಲ್ಲೇ ಮಾತಾಡು ಕಾತು ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಆಯ್ತಂತ ಹೇಳಿದ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನು ಸ್ಟಾರ್ಟ್ ಮಾಡ್ತವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪ ಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ ನಂಗೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ, ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
4: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ, ಗಿರೀಶ್, ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತರ ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ. ಕೇಂತ ಯಾರಿ, ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗುಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: 91.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬಾರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಡೂರು ಕುಂಜಾಡೆ ಇಲ್ಲಿನ ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ಕಾರ್ಯಕ್ರಮಕ್ಕೆ. ಎಂಕೆ ನೀವು ರೆಡಿನಾ? ಮಕ್ಕಳೇ, ಕಾರ್ಯಕ್ರಮ ಶುರು ಮಾಡಿ ಕಂಬ.
2: ಎಲ್ಲರಿಗೂ ನಮಸ್ಕಾರ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಡೂರು ಕುಂಜಾಡೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರೇಡಿಯೋ 89.6 FM ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನೀಡುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ LKGಯಿಂದ 8ನೇ ತರಗತಿಯವರೆಗೆ 55 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೆಯದಾಗಿ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.

ಈಗ ಮಂದಿರವೆಂದರೆ ಮಂದಿರವು ಎನ್ನುವಂತಹ ದೇಶಭಕ್ತಿ ಗೀತೆಯನ್ನ ಹಾಡಲಿಕ್ಕೆ ಬರ್ತಾ ಇದ್ದಾಳೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ದೀಕ್ಷಾ 8ನೇ ತರಗತಿ.

0: ಪ್ರಯಾಣವಿದು.
1: ಸುಶ್ರಾವ್ಯವಾಗಿ ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ದೀಕ್ಷಾ, ನಿನಗೆ ಧನ್ಯವಾದಗಳು. ಈಗ ಕವನವನ್ನ ವಾಚಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ನಮ್ರತಾ, 5ನೇ ತರಗತಿ.
2: ನಮಸ್ಕಾರ, ನನ್ನ ಹೆಸರು ನಮ್ರತಾ. ನಾನು ಇವತ್ತು ನಿಮ್ಮ ಮುಂದೆ ಲಕ್ಕೂರು ಸಿ ಆನಂದರವರು ಬರೆದಿರುವ ದೇವರಿಗೊಂದು ಅರ್ಜಿ ಎನ್ನುವ ಕವನವನ್ನು ವಾಚಿಸಲಿದ್ದೇನೆ. ನನ್ನನ್ನೊಮ್ಮೆ ಕ್ಷಮಿಸಿ ಬಿಡು ದೇವರೇ, ಧರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೆ ನಡೆದಂತಾಗುತ್ತಿದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ. ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ. ಸುಮ್ಮನಿರಲಾರದೆ ಗುಲಾಬಿಗೆ ಮುಟ್ಟಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ. ಒಂದಷ್ಟು ಸಮಾಧಾನ ಪಡೋಣವೆಂದು ಪುಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಪುಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ. ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ನನ್ನ ಗುಂಡಿಗೆಯನ್ನು ಹಿಚುಕುತ್ತಿದೆ. ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ. ನನ್ನನ್ನು ಈಗಲಾದರೂ ಕ್ಷಮಿಸಿ ಬಿಡು ದೇವರೇ. ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ. ಧನ್ಯವಾದಗಳು.
1: ಅತ್ಯಂತ ಸುಮಧುರವಾಗಿ ಕವನವನ್ನು ವಾಚಿಸಿದಂತಹ ನಮ್ರತಾ, ಇವಳಿಗೆ ಧನ್ಯವಾದಗಳು. ಈಗ ಒಗಟು ಬಿಡಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಇದನ್ನ ನಡೆಸಿಕೊಡ್ಲಿಕ್ಕೆ ಬರ್ತಾ ಇದ್ದಾನೆ ಪ್ರಥಮ, 7ನೇ ತರಗತಿ.
3: ಶುಭ ಮುಂಜಾನೆ, ನನ್ನ ಹೆಸರು ಪ್ರಥಮ. ನಾನು ಸೈಪ್ರ ಶಾಲೆ ಡೂರು ಕುಂಜಾಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಿಮ್ಮ ಮುಂದೆ ಒಂದಿಷ್ಟು ಒಗಟುಗಳನ್ನು ಬಿಡಿಸಲಿದ್ದೇನೆ. ಒಗಟು: ಅಡಿಕೆ ಮರದ ತುದಿಯಲ್ಲಿ ಕಳ್ಳನಿಗೆ ಹೂ. ಏನದು? ಸರಿ. ಒಗಟು: ಕಡ್ಡಿ ಒಳಗೆ ಕಡ್ಡಿ, ಕಡ್ಡಿ ಮೇಲೆ ಬೆಂಕಿ, ಅಡಿಗೆ ಮನೆಯಲ್ಲಿ ಕಣ್ಣೀರು ಹಾಕೋಳು. ಒಲೆ: ಬಾಲ ಇಲ್ಲದಿದ್ರೂ ಮರದ ಮೇಲೆ ಹತ್ತುತ್ತಾಳೆ, ಹೆದರಿದ್ರೆ ಕೆಳಗೆ ಇಳಿತಾಳೆ, ಕಾಲಿಲ್ಲದಿದ್ರೂ ಊರೆಲ್ಲಾ ಸುತ್ತಾಡುವಳು, ಬಾಯಿ ಇಲ್ಲದಿದ್ರೂ ಕತೆ ಹೇಳುತ್ತಾಳೆ. ಕಾಗದ: ಹೊಟ್ಟೆ ತುಂಬಾ ಕಣ್ಣು ಆದ್ರೂ ಕಾಣಲ್ಲ ಅವಳಿಗೆ, ನೀರು ತಂದ್ರೆ ಕುಡಿತಾಳೆ. ಜರಡಿ: ಮಲಗಿದ್ರೆ ಉದ್ದ ನಿಂತರೆ ಕುಳ್ಳ. ಕಂಬಳಿ: ಆಕಾಶದಲ್ಲಿ ಹಾರಾಡುತ್ತೆ, ಬಾಲ ಇಲ್ಲ ಬಣ್ಣ ಇಲ್ಲ. ಗಾಳಿಪಟ: ಬೆಳಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ 3 ಕಾಲು. ಸರಿ. ಕಪ್ಪಗಿರೋಳು ಕತೆ ಹೇಳ್ತಾಳೆ, ಬಾಯಿ ಇಲ್ಲ. ಬ್ಲಾಕ್ ಬೋರ್ಡ್: ಬೆಳ್ಳಗಿರೋಳು ಹಾಲಲ್ಲಿ ಸ್ನಾನ ಮಾಡ್ತಾಳೆ, ರುಚಿ ಕೊಡ್ತಾಳೆ. ಧನ್ಯವಾದಗಳು.
1: ಒಗಟನ್ನು ನಡೆಸಿಕೊಟ್ಟಂತಹ ಪ್ರಥಮ, ಇವರಿಗೆ ಧನ್ಯವಾದಗಳು. ಈಗ ವಿಶ್ವ ವಿನೂತನ ಎನ್ನುವಂತಹ ದೇಶಭಕ್ತಿ ಗೀತೆಯನ್ನ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಅಶ್ವಿತಾ, ಸೃಷ್ಟಿ, ಭಾರತಿ, 6ನೇ ತರಗತಿ.

0: ಅತ್ಯಂತ ಸುಮಧುರವಾಗಿ ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಇಂಗ್ಲಿಷ್ನಲ್ಲಿ ಮೀನಿಂಗ್ಫುಲ್ ಪ್ರವರ್ಬ್ಸ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ನಿಮ್ಮ ಮುಂದೆ ಶೇರ್ ಮಾಡಲಿದ್ದಾರೆ ಶ್ರೇಯಾ, 8th ಸ್ಟ್ಯಾಂಡರ್ಡ್.
1: ಗುಡ್ ಮಾರ್ನಿಂಗ್ ಟು ಆಲ್. ಐ ವುಡ್ ಲೈಕ್ ಟು ಶೇರ್ ಅ ಮೀನಿಂಗ್ಫುಲ್ ಪ್ರವರ್ಬ್ಸ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್. ಫಸ್ಟ್ ಒನ್, ಟೂ ರಾಂಗ್ಸ್ ಡೋಂಟ್ ಮೇಕ್ ರೈಟ್. ಇಟ್ ಈಸ್ ನೆವರ್ ರೈಟ್ ಟು ರಾಂಗ್ ಸಮ್ ಒನ್ ಈವನ್ ಇಫ್ ದೇ ಹ್ಯಾವ್ ರಾಂಗ್ಡ್ ಯು ಫಸ್ಟ್. ಸೆಕೆಂಡ್ ಒನ್, ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ಇಫ್ ಸಮ್ಒನ್ ಹೆಲ್ಪ್ಸ್ ಯು ವೆನ್ ಯು ಹ್ಯಾವ್ ಪ್ರಾಬ್ಲಮ್ಸ್ or you are in trouble, that person is a true friend. Third one, beauty is in the eye of the beholder. Everyone has their own ideas of what is beautiful. Fourth one, practice makes perfect. If you want to be perfect at something, you need to practice every day. Fifth one, when in Rome, do as the Romans do. When you are in another country, it's better to behave like the citizens of this country. Sixth one, haste makes waste. When you try to work too quickly, you usually make mistakes. Seventh one, actions speak louder than words. What do you matters, not what you say. Eighth one, better late than never. It's better if you do something later than not do it at all. Ninth one, better safe than sorry. You should always be careful even if you think it's not necessary. Tenth one, if you snooze, you lost. You have to act fast to get what you want. Thank you.
0: Thank you, Shreya. Iga ಒಂದು ಸುಮಧುರವಾದ ಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ ತನ್ಮಯ್, 4th ತರಗತಿ.

ದ್ವಾರಿಸಿದ ಪ್ರಹ್ಲಾದ ಸಲವುದಕ್ಕೆ ರಾಮ ನಾಮವೆಂಬು ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶಿವನಾರಾಯಣ ಜಗಕ್ಕೆ ಭೂಮಿಯ ದಾನವ ಬೇಡಿದ ರಾಮ ವಾಮನವತಾರ.

ಗಿಲ್ಲ ಸುಬ್ಬ ಮೈ ಕೈ ನೋವಾಯ್ತೆ ನಂಗೆ ಮೈ ಕೈ ನೋವಾಯ್ತೆ ಸಾಗರದಿಂದ ಬತ್ತವ ತಂದೆ ಸಾಗರದಿಂದ

0: ಜ್ವರ ಹೊರಟೋಯ್ತು ನಂಗೆ, ಚಳಿ ಜ್ವರ ಹೊರಟೋಯ್ತು. ಧನ್ಯವಾದಗಳು.
1: ಧನ್ಯವಾದಗಳು ತನ್ಮಯ್. ಕತೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ತಾನೆ. ಹಾಗಾದ್ರೆ ಒಂದ್ ಕತೆ ಕೇಳುವಲ್ವಾ? ಸಾನ್ವಿಕ ಐದನೇ ತರಗತಿ ಇವಳಿಂದ ಒಂದು ಕತೆ.
0: ನಮಸ್ಕಾರ, ನಾನು ಸಾನ್ವಿಕ, ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಿಮ್ಮ ಮುಂದೆ ಪ್ರಯತ್ನವಿಲ್ಲದೆ ಫಲವಿಲ್ಲ ಎಂಬ ನೀತಿ ಕಥೆಯನ್ನು ಹೇಳಲಿದ್ದೇನೆ. ವಿದ್ಯಾರಣ್ಯಪುರ ಎಂಬ ಊರಲ್ಲಿದ್ದ ಜಗದ್ಗುರು ಒಬ್ಬರು ಏನು ಹೇಳಿದರೂ ಅದು ನಿಜವಾಗುತ್ತದೆ ಎಂಬ ನಂಬಿಕೆ ಆ ಊರಿನ ಜನರಲ್ಲಿತ್ತು. ಹಾಗಾಗಿ ಆ ಊರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಾಗೂ ದೂರದ ಊರುಗಳಿಂದಲೂ ಜನರು ಅವರಲ್ಲಿಗೆ ಬಂದು ತಮ್ಮ ಭವಿಷ್ಯ ಕೇಳುತ್ತಿದ್ದರು. ಆ ಜಗದ್ಗುರು ಕೂಡ ಯಾರೂ ಬಂದರೂ ಸ್ವಲ್ಪವೂ ಬೇಸರ ಪಡೆದೆ ಹೊಸಮುಖಿಯಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು. ಒಮ್ಮೆ ಮಹೇಶ ಮತ್ತು ಸುರೇಶ ಎಂಬ ಇಬ್ಬರೂ ವಿದ್ಯಾರ್ಥಿಗಳು ಜಗದ್ಗುರುವಿನ ಬಳಿಗೆ ಬಂದು, ಗುರುಗಳೇ, ನಾವಿಬ್ಬರು ಗೆಳೆಯರು, ಒಂದೇ ಶಾಲೆಯಲ್ಲಿ ಓದುತ್ತಿದ್ದೇವೆ, ನಮಗೆ ನಿಮ್ಮ ಆಶೀರ್ವಾದ ಬೇಕು ಎಂದು ಹೇಳಿ ತಲೆ ಬಾಗಿದರು. ಜಗದ್ಗುರು ಅವರಿಬ್ಬರನ್ನು ಒಂದು ಕ್ಷಣ ತದೇಕ ಚಿತ್ತದಿಂದ ನೋಡಿ ಮಹೇಶನಿಗೆ, ನೀನು ಒಳ್ಳೆಯ ಅಂಕ ಗಳಿಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯನ್ನು ಪಾಸಾಗುವೆ ಎಂದು, ಹಾಗೂ ಸುರೇಶನಿಗೆ, ನೀನು ಪರೀಕ್ಷೆಯಲ್ಲಿ ಫೇಲ್ ಆಗುವೆ ಎಂದರು. ಇದರಿಂದ ಖುಷಿಗೊಂಡ ಮಹೇಶ ಓದುವುದನ್ನು ಬಿಟ್ಟು ಜಗದ್ಗುರುಗಳ ಮಾತನ್ನೇ ನಂಬಿ ಸಿನಿಮಾ ಟಿವಿ ಜಾತ್ರೆ ಹಬ್ಬ ಅರಿತ ಊರೂರು ಅತೀದ ಆರಾಮವಾಗಿ ಆಟವಾಡಿಕೊಂಡು ಪಾಠ ಮರೆತ. ಪ್ರಸ್ತುತ ತೆರೆಯುವ ಗೋರ್ಜಿಗೆ ಹೋಗದೆ ಓದುವ ವಿಷಯದಲ್ಲಿ ಮಹಾ ಸೋಮಾರಿಯಾದ. ಆದರೆ ಸುರೇಶ ತಾನು ಫೇಲ್ ಆಗುತ್ತೇನೆ ಎಂದು ಹೇಳಿದ. ಜಗದ್ಗುರುವಿನ ಮಾತನ್ನು ನಂಬದೆ ಅವರ ಮಾತನ್ನು ಸುಳ್ಳು ಮಾಡಲು ನಿರ್ಧರಿಸಿದ. ತನ್ನ ಓದಿದ ಮೇಲೆ ನಂಬಿಕೆ ಇಟ್ಟು ಒಂದು ದಿನವೂ ಯಾರಿಗೂ ಹೋಗದೆ ಅಲ್ಲಿ ಇಲ್ಲಿ ಹಬ್ಬ ಜಾತ್ರೆ ಅಂತ ಎಲ್ಲೂ ಅತಿಯಲಿಲ್ಲ. ಸತತವಾಗಿ ಹಗಲು ರಾತ್ರಿಯಲ್ಲದೆ ಏಕಾಗ್ರತೆಯಿಂದ ಚೆನ್ನಾಗಿ ಓದಿದ. ಓದಿದ್ದನ್ನು ಅಷ್ಟೇ ಆಸಕ್ತಿಯಿಂದ ಮನವರಿಕೆ ಮಾಡಿಕೊಂಡ. ಒಂದೆರಡು ತಿಂಗಳಲ್ಲಿ ಪರೀಕ್ಷೆ ಬಂತು. ಮಹೇಶ ಮತ್ತು ಸುರೇಶ ಪರೀಕ್ಷೆಯಲ್ಲಿ ಬರೆದರು. ಆದರೆ ಜಗದ್ಗುರು ಪ್ರಥಮ ದರ್ಜೆಯಲ್ಲಿ ಪಾಸಾಗುವುದಾಗಿ ಹೇಳಿದ ಮಹೇಶ ಅತ್ಯಂತ ಕಡಿಮೆ ಅಂಕ ಪಡೆದು ಫೇಲ್ ಆಗಿದ್ದ. ಹಾಗೆಯೇ ಜಗದ್ಗುರು ಫೇಲ್ ಆಗುವುದಾಗಿ ಹೇಳಿದ್ದ ಸುರೇಶ ಅತ್ಯಂತ ಹೆಚ್ಚು ಅಂಕ ಗಳಿಸಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದ. ಇದರಿಂದ ಕುಪಿತಗೊಂಡ ಮಹೇಶ ಸರಸರನೆ ಆಶ್ರಮಕ್ಕೆ ಹೋಗಿ ಜಗದ್ಗುರುವಿಗೆ ನೀನು ಪಾಸಾಗುವೆ ಎಂದು ಆಶೀರ್ವಾದ ಮಾಡಿದ್ದ. ನಾನು ಫೇಲ್ ಆಗಿದ್ದೇನೆ, ನಿಮ್ಮ ಫೇಲ್ ಆಗುವುದಾಗಿ ಹೇಳಿದ್ದ ಸುರೇಶ ಪಾಸ್ ಆಗಿದ್ದಾನೆ, ನಮ್ಮಿಬ್ಬರ ವಿಷಯದಲ್ಲಿ ನೀವು ಹೇಳಿದ ಮಾತು ಸುಳ್ಳಾಯಿತು, ಏಕೆ ಹೀಗಾಯಿತು, ನಿಮ್ಮ ಮಾತನ್ನು ನಂಬಿ ನಾನು ಕೆಟ್ಟೆ ಎಂದು ಬೇಸರ ವ್ಯಕ್ತಪಡಿಸಿದ. ಆಗ ಜಗದ್ಗುರು ಸಾವಧಾನದಿಂದ, ನೀನು ನನ್ನ ಮಾತನ್ನು ಮಾತ್ರ ನಂಬಿ ಓದುವುದರತ್ತ ನಿನ್ನ ಪ್ರಯತ್ನ ಮಾಡಲೇ ಇಲ್ಲ, ಶಕ್ತಿ ಇದ್ದು ನಿನ್ನ ಶಕ್ತಿಹೀನಾದೆ ಪ್ರಯತ್ನವಿಲ್ಲದೆ ಎಂದೂ ಫಲ ದೊರೆಯದು. ಸುರೇಶ ನನ್ನ ಮಾತನ್ನು ಲೆಕ್ಕಿಸದೆ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಕಷ್ಟಪಟ್ಟು ಓದಿದ. ಹಾಗಾಗಿ ಅವನು ನಿನ್ನಷ್ಟು ಬುದ್ಧಿವಂತನಲ್ಲದಿದ್ದರೂ ಪ್ರಯತ್ನ ಪಟ್ಟು ಅಧ್ಯಯನ ಮಾಡಿದ್ದರಿಂದ ಅವನಿಗೆ ಉತ್ತಮ ಫಲಿತಾಂಶ ಬಂತು. ಕಷ್ಟಪಟ್ಟರೆ ಫಲ ಸಿಗುತ್ತದೆಂಬ ಮಾತನ್ನು ಆತ ನಿಜ ಮಾಡಿದ್ದಾನೆ ಎಂದರು. ಆಗ ಮಹೇಶನಿಗೆ ನಾನು ಎಡವಿದ್ದಲ್ಲಿ ಎಂದು ಅರಿವಾಯಿತು. ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ದರೂ ಕನಿಷ್ಠ ಚಿಕ್ಕದಾದರೂ ನಮ್ಮ ಪ್ರಯತ್ನವಿಲ್ಲದಿದ್ದರೆ ಅದರಿಂದ ಏನೂ ಪ್ರಯೋಜನವಾಗದು. ದೇವರೇ ನಮ್ಮ ಪರವಾಗಿದ್ದರೂ ಪ್ರಯತ್ನವಿಲ್ಲದೆ ಫಲ ಸಿಗದು. ನಾನು ಅನ್ಯಾಯವಾಗಿ ಒಂದು ವರ್ಷ ಹಾಳು ಮಾಡಿಕೊಂಡೆ ಎಂದು ಆತ ಪಶ್ಚಾತ್ತಾಪ ಪಟ್ಟು ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಿದ. ಧನ್ಯವಾದಗಳು.
1: ಅತ್ಯಂತ ಮೌಲ್ಯಯುತವಾದಂತಹ ಕಥೆಯನ್ನು ಹೇಳಿದಂತಹ ಸನ್ವಿಕ ಇವರಿಗೆ ಧನ್ಯವಾದಗಳು. ಈಗ ಒಂದು ಜನಪದ ಗೀತೆಯನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ದೀಕ್ಷಾ 8ನೇ ತರಗತಿ.

0: ಈ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಂತಹ ರೇಡಿಯೋ 89.6 ಎಫ್ಎಂ ಕುಂದಾಪುರ ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇಷ್ಟು ಹೊತ್ತು ನಮ್ಮ ಶಾಲಾ ಕಾರ್ಯಕ್ರಮವನ್ನು ಆಲಿಸಿದಂತಹ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
1: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಡೂರು ಕುಂಜಾಡೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರ ಅಲ್ದ ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಾಲಾ ಮುಖ್ಯ ಶಿಕ್ಷಕರಾದ ಶಾರದಾ ಎಂ, ಸಹ ಶಿಕ್ಷಕರಾದ ಉಷಾ ಎಸ್, ಅತಿಥಿ ಶಿಕ್ಷಕರಾದ ರೇವತಿ ಎಂ, ದೀಪ, ಆಶ್ರಿತ, ಸುಮನಾ ಶೆಟ್ಟಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೀರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಮ್ಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಗ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: ಗರ್ಲ್ಫ್ರೆಂಡ್ ಇರ್ಲಿಲ್ವಾ? ಹುಡುಗಿ
1: ಇಲ್ಲ.
0: ಯಾಕೆ ನಿನ್ಗೆ ಯಾವ ಹುಡುಗಿನೂ ಇಷ್ಟ ಆಗ್ಲಿಲ್ವಾ?

0: ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನೂ ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
1: ಬಾರ್ಸೋ.

0: ಹೊಡೆಯುವನ್ ಸಾಡ ಶರ್ಮ. ಬತ್ತಿವಣ್ಣ
1: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
2: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸ ಬತ್ತೆ ತಡಿ ನನಗ.
1: ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ? ನಿಂಗ ಅಲ್ಲ ಅಂದದ್ ನಿಮ್ಮನೆ ಕೋಳಿಗೆ. ಅಲ್ಲ ಮರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್ ನಮ್ಮನೆ ಸ್ವಾಮಂಗೆ ಹರ್ಗಿ ದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರ ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
2: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
1: ನೀನ್ ಅದಲ್ಲೇ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
2: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗರ್ಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
1: ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನೆ ಇಟ್ಕೋ. ಅಕ್ಕ
2: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
3: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
1: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
2: ನೀನ 98 ಮೊದ್ಲೇ ಒಲಿತೆ ತೋಡಿಗಿನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
1: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನ್ ಅಣ್ಣನ್ ಮನಿ ನಾಯಿ.
2: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನ್ ಅಣ್ಣನ್ ಮನಿ ನಾಯಿ.
1: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
3: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಯೂಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದು ಕಿಚ್ಚಿಡದ್ ಕೂದ್ಲು, ಒಂದು ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್, ಅಲ್ಲಿ ವಲಿ ದಂಡಿ ಮೇಲೆ ಕೂಳು ಹಾಕಿ ಇಟ್ಟಿದೆ ಉಣಿಯಕ.
0: ನೀ ಎಲ್ಲಿಗೂ ಆತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ಹಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತು.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪು ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಡದಿತ್ತ ಅದ. ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳು ಹಾಕಿ ಕೊಟ್ರೆ ನಿನ್ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟು ತರಿ ಮಾತಾಡದ್ ಎಲ್ಲ ಕೆಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಡ್ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳ ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ. ನಾನ ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ಕತ್ ಕಣ.
1: ಏ ಬಬ್ಬರ್ಯಾ.
3: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರದಲ್ಲಿ. ಭಾರಿ ಖುಷಿ ಆಯ್ತು ನಂಗೆ ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ. ಇವ್ರ ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡ್ರದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಅದು ಯಾರ ಬಾಯಿಗೆ ಬಜ್ಜಿ ಹಾಕಿದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳದ್ ನೆನಪಪ್ಪ, ಅಜ್ಜಿ ಏನೋ ಅಂದಳೆ. ಅಜ್ಜಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಂಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡ್ರೆ ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗ ಅಂದಳೆ ನೀವು ಕೇಳ್ರ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದ್ ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆನೇ ಸೂಪರ್ ಆಗಿ ಕಟ್ಟಿ ನಂಬ ನಾನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಂಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೋದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹಿಂಗೆ ನೀವು ಮಾತಾಡ್ತಾ ಹೋರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದೇಳಿ ಇನ್ನೀಗೆ ಶುರು ಮಾಡುವ. ಹಾಗೆ ಕೇಂತಿಪ್ಪರ್ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲು ಮುಂಚೆ ಒಂದು ನಮಸ್ಕಾರ ಹೇಳ್ಕೊಂತ ಇದ್ದೀವಿ.
2: ಸೂಪರ್ ಮಾತಾಡ್ರು ಕಣಿ, ಹೆಂಗೆ ಸ್ಪೀಡು ಅದು, ಎಲ್ಲಿಂದ ಸ್ಟಾರ್ಟ್ ಆತಂದ ಗೊತ್ತಿಲ್ಲ. ಎಂಡು ಮಾತ್ರ ಮತ್ತೆಲ್ಲೋ ಹೋಯ್ ಆಗಿರುತ್ತೆ. ಈಗ ಎಂತ ಗೊತ್ತ ಚೇತನ್, ಈಗ ಮಳೆ ಇನ್ನು ಬತ್ ಬತ್ ಬತ್ ಬತ್ ಬತ್ ಒಂಚೂರು ಬಂತು, ಗುಡುಗು ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದ್ರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದೆಲ್ಲ ಹದ ಮಾಡಿ, ಯಾಕೆಂದ್ರೆ ಬೀಜ

0: ರೆಡಿ ಮಾಡ್ಕ, ಇನ್ನು ನೆಟ್ಟಿ ಶುರು ಮಾಡ್ಕ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬ್ಕೊಂಡಿರೋ ನಾವು, ಇದ್ರ ಬಗ್ಗೆನೇ ನಾವು ಇವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳಿ ಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚಂದ ಇಷ್ಟು ಸಣ್ಣ ಏಜಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗೆ ಶುರು ಮಾಡುತ್ತೆ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ? ನೀವು ಕೃಷಿ ಮಾಡ್ತೀರಾ ಫಸ್ಟ್ ಆಫ್ ಆಲ್, ಅದನ್ನೊಂಚೂರು ಹೇಳಿ ನಮಗೆ.
1: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ. ನಮ್ಮ ಮನೆಗೆ ಗೆದ್ದಿ ಇತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲ್ಲ. ಕಾತಿ, ಸುಗ್ಗಿ, ಇದು ಕೊಳಕಿ ಇತ್ತಲ್ದ, ಕೊಳಕಿ ಮಾಡುವುದಿಲ್ಲ, ಸುಗ್ಗಿ ಮಾಡುವುದಿಲ್ಲ, ಒಂದು ಕಾತಿ ಒಂದು ಮಾಡುತ್ತೆ, ಅದು ಕಷ್ಟದಂಗೆ. ಮುಂಚಿನ ಕಂಡ ಮನ್ಸರು ಯಾರು ಸಿಕ್ಕೋರು ಇಲ್ಲಲ್ಲ ಕೆಲಸಕ್ಕೆ. ಹಂಗೆ ನಾವೇ ಎರಡು ಮಟ್ಟಿಗೆ ಎಷ್ಟೆಷ್ಟು ಆಗ್ತೋ ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ, ಈಗ ಮೇ ತಿಂಗಳ ಶುರುವಾತ, ಇನ್ನೀಗ ಮೇ ತಿಂಗಳ ಅಕ್ಕೇರಿಗೆ ಅಂದಾಳೆ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದ್ರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ, ಹಾ ಇದೀಗ ಬ್ಯಾಸಿ ತಿಂಗಳಂಗೆ ಇತ್ತು. ಇನ್ನು ಜೂನ್ ತಿಂಗಳ ಹಾ ಅರ್ಧ ಅಂದ್ರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆ ಕಾರ್ ತಿಂಗಳು ಬರ್ತತ್ತ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವ್ದು ಹಗ್ಗ ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡಿದ್ವಿ, ಯುಗಾದಿ ಹಬ್ಬ.
0: ಹೌದು,
1: ನಮ್ಮ ಯುಗಾದಿ ಹಾ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಅಂತ ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಪದ್ ನಮ್ದು. ಅದು ಹ್ಯಾಂಗೆ ಅಂದಾಳಿ ಹೇಳೋದಿದ್ರೆ, ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್, ನಾವು ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತತ್ತ. ಆರೂಢ ಹಬ್ಬ, ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದ ಆಗಲಿಕ್ಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದ್ರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನ ಆರು ಹೂಡ ಹಬ್ಬ. ಅದು ಯಾಕಂದೇಳಿ ಕೆಲವರಿಗೆ ಗೊತ್ತಿಲ್ಲ, ಆರೂಢ ಹಬ್ಬ, ಆರೂಢ ಹಬ್ಬ ಅಂತ ಆರು ಹೂಡು, ಆರು ಸುತ್ತನ್ನು ಹೂಡುವಂಥದ್ದು. ಅಂದ್ರೆ
0: ಸಂಕ್ರಾಂತಿ ಆದ ನೆಕ್ಸ್ಟ್
1: ತಿಂಗೋಡ್ದಿವಸ ಇದು ಬಾಬು ಯುಗಾದಿ ಹಬ್ಬ ಬಾಪು. ನಮ್ಮ ವರ್ಷ ಶುರು ಒಂದೇ ಅಲ್ದ, ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು, ನಮ್ದು ಈಗ ಸೌರಮಾನದಂಗೆ ನಾವು ಮಾಡುದು. ಅದು ಆರೂಢ ಹಬ್ಬದ ದಿವಸ ಅಂದ್ರೆ ತಿಂಗೋಡ್ ದಿವಸಕ್ಕೆ ಅದು ಬತ್ತತ್ತ,
0: ಆರು ಸುತ್ತು ಹೂಡುದು,
1: ಗೆದ್ದಿನ ಆರು ಸುತ್ತು ಹೂಡುದು. ಈಗ ಆಗಳಿಕಲ್ಲೇ ಅಂತ ಒಡಿ ಒಕ್ಕಲ ಕಾಲ ಇದಿತ್ತು, ಹೌದಲ್ದ? ಆ ಕಾಲದಂಗೆ ಗೇಣಿ ಮೇಲೆ ಗೆದ್ದಿ ಎಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ, ಈ ಗೆದ್ದಿನ ಮೊದಲ ಮುಂಚೆ ಹೋಯ್ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಆರು ಸುತ್ತ, ಅದು ಮತ್ತೆ ಅದಕ್ಕೊಂದು ಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ, ಅಲಿಖಿತದಂಗೆ ಆ ಗೆದ್ದಿ ಈ ಸಲ ನೀವೇ ಬ್ಯಾಸಾಯ ಮಾಡುದು ಅಂದ್ರೆ ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಗೊಂಡೋಗಿ ಗೆದ್ದಿ ಯಾರು ಸುತ್ತು ಹುಡ್ರಿ ಅಂದ್ರೆ ನಿಮಗೆ ಆ ವರ್ಷ ಸಾಗುವಳಿ ಮಾಡೋಕೆ, ಬೇರೆ ಯಾರು ಮಾಡೋಕಿಲ್ಲ, ಹಾ ಬೇರೆ ಯಾರು ಅದನ್ನ ಹಿಡುಕಿಲ್ಲ, ಗೇಣಿ ಹಿಡುಕಿಲ್ಲ. ಹಾಗೆ ಆರು ಸುತ್ತು ಗೆದ್ದಿಯನ್ನು ಹೂಡಿ ಈ ಹೊಟ್ಟು ಸುಡುದು ಗೆದ್ದೆ ಸರಿ ಅಲ್ಲಿ ಮಿಗ್ಲಿ ರಾಶಿ ಆಯ್ಕೆ, ಮಿಗ್ಲಿ ಅಂದ್ರೆ ಬ್ಯಾಸ ಸಂಖ್ಯೆ, ಸರಿ ಮಿಗ್ಲಿ ಅಂತಿಲ್ಲ ನಾವು ಮಿಗ್ಲಿ ಆಯ್ಕೆ. ಮಿಗ್ಲಿ ಹಂಗೆ ಐದೋ ಏಳೋ ಒಂಬತ್ತೋ ಹಿಂಡಿ ಹೊಟ್ಟು ಹಾಕುದು ಗೆದ್ದೆಗೆ ಉದ್ದಕ್ಕೂ, ಆ ಹೊಟ್ಟಿನ ಎದ್ರೆ ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು, ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು ಹಾಗೆ. ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬಾರ್ದು. ಈ ಹೊಟ್ಟು ಹಾಕುದಕ್ಕೂ ಒಂದು ಕ್ರಮ ಇತ್ತು, ಹೊಟ್ಟೆ ಯಾವುದು ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡೋದು ಯಾವುದು ಹಗ್ಗಿನ ತಿಂಗಳಂಗೆ, ಹೌದಾ? ಹಗ್ಗಿನ ತಿಂಗಳು ಅಂತ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳೆದ್ದು ಹೊಟ್ಟದಕ್ಕೆ ಆತಿಲ್ಲ, ಹಿಂದಿನ ಕಾಲ ಬೆಳೆದ ಕಾತಿದೆ ಹೊಟ್ಟಾಯ್ಕೆ ಅದಕ್ಕೆ, ಹಾ ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೂ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕೋ ಒಂದ್ ಸ್ವಲ್ಪ. ಹೊಟ್ಟ ಅಂದ್ರೆ ಈ ದುಂಬ ಭತ್ತ ಜಪದಲ್ಲ, ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪದಾಗಳಿಕೆ ಅದ್ರದ್ದು,
0: ಅದನ್ನ ಜಾಗೃತಿ ಮಾಡಿ
1: ಇಟ್ಕೊಂಡ್ಕೊಂಡಿ ಕ್ರಮ ಮುಂಚೆ. ಈಗ ಹಾಂಗಿಲ್ಲ ಬಿಡಿ, ಈಗ ಎಲ್ಲ ಮಿಷನ್ ಬೈತೆಲ್ಲ ಪಿಂಡಿ ಕಟ್ಟಿ ಹತ್ತು, ಅದೆಲ್ಲ ಕಾಲವೇ ಬದಲಾಯ್ತು. ಇದು ನಾವು ಹಳೆ ಕರ್ತ ಹೇಳುದಾರೆ, ಹೊಸ ಕಡ್ತಲ್ಲ ಇದೆಲ್ಲ ಹಳಿ ಕರ್ತ. ಹಳಿ ಕಡ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಡಿ ಮನಿಂದ ಒಂದು ಸೂಡಿ ಹಚ್ಕೋಬಾಪದ್. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ, ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋಬ ಸುರಿಗೆ. ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕೈಲಿ ಯಾವುದೇ ಹಬ್ಬ ಕೈಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ, ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್, ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್, ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್, ನಂಗ್ಸಿ ಆ ಸೂಡೆಂಗ್ ಪುನಃ ಆ ಚುಮ್ಣಿನ ಉಳ್ಸಕ್ ಹಿಡ್ಸಕ್, ಇದೊಂದು ಕ್ರಮ. ಇದು ಮಾಡಿ ಯಾರ ಮೇಲೆ ಕಡೆ ನಾವು ಆ ಬೈಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ, ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ, ಆ ಬೆಂಕಿ ಹಾಕಿ ಬಾಪಕ್ಕಿಲ್ಲ, ವಾಪಸ್ ಮನೆ ತಕ ಬರ್ಕ್. ಮನೆ ತಕ ಬಂದು ಅದನ್ನ ಅಗ್ನಿ ಹಾಕಿ ಉರು ಅಗ್ನಿ ಒಲಿಗೆ, ಹಾ ಮನೆ ಒಲಿಗೆ ಅದು ಇಡೀ ಸೂಡಿ ತಕೊಯ್ ನುರಿದಿರು, ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಟ್ಟು ಸುಡುದು.
0: ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ, ಚಿಮ್ಣಿ ಹಚ್ಚುದು, ಚಿಮ್ಣಿ ನೆಂಗ್ಸುದು, ಅಂದ್ರೆ ವಾಪಸ್ ಅದ್ರಲ್ಲಿ ಹಚ್ಚುದು,
1: ಅದ್ರ ಹಚ್ಚುದಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ, ಯಾಕೆ ಮಾಡ್ತೀರಿ ಅನ್ನೋದು. ಅಂದ್ರೆ ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನಿಗೆ ಇದು ಮಾಡುತ್ತಲ್ಲ, ಮತ್ತೆ ಪುನಃ ಉರಿಸೋದು, ಮನೆಯ ಜ್ಯೋತಿಯನ್ನ ಬೆಳಗುದು,
0: ಒಂದು ಕ್ರಮ
1: ಇರುತ್ತೆ ನಂಗೆ ಸುಖ ಆಗಂಬ ಒಂದು ಕ್ರಮ ಇರಬಹುದೇನೋ, ಹಂಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಂಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನು ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ, ಈ ಹೊಟ್ಟು ಸುಡ್ಕರ್ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ, ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತು ಅಥವಾ ಸುಗ್ಗಿದ್ ಮಾಡ್ರಿ ಅಂತದ ಇದ್ದಿತ್ತು, ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಢ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಾಂಗ ಸುಕ್ಕಿಲ್ಲ. ಹಿಂದಿನ ಕ್ರಮ ಆರೂಢ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತು, ಅದ್ರ ಪಾಡಿ ಮೇಲೆ ಗೆದ್ದೆ ಸುಡ್ ಮಾಡಿ ಬೆಚ್ಚುದು, ಇನ್ನೊಂದು ಬೆಚ್ಚುದು, ಸುಡುದು, ಎಡುವುದೆಲ್ಲ ಮಾಡ್ಲಾಕ್, ಅಲ್ಲಿಯವರಿಗೂ ಗೆದ್ದೆ ಬೆಂಕಿ ಹಾಕೋಕಿಲ್ಲ. ಹಿಂದಿನ ಕ್ರಮದಾಗ ಆರೂಢ ಹಬ್ಬ ಸುರು ಆಯ್ತು. ಆರೂಢ ಹಬ್ಬದಂಗೆ ನಾವು ಇದೆಲ್ಲ ಮಾಡ್ತೇವೆ. ಈಗ ಬೀಜ ಮುಹೂರ್ತ ಎಲ್ಲ ಮಾಡ್ತೇವೆ, ಆರೂಢಿ ಬತ್ತರಲ್ಲ, ಆರೂಢಿ ಬಬ್ದು ಹೋರೆಂಗೆ ಹೋರೆಂಗೆ ಆರೂಢಿ ಬರುವಂಗೆ ಒಂದು ಹಾಡಿತ್ತು, ಅದಕ್ಕೆ ಆರೂಢಿ ಬರುವಂಗೆ ಯಾರಮ್ಮ ನೀವಿಲ್ಲಿ ತಾರೆ ಬಿಂದಿಗೀಯ, ತಾರೆ ಬಿಂದಿಗೀಯ ತಕ್ಕಂಡು ನಮ್ಮ ನೀ ಕೋಣಾನ ಸಿರಿಪಾದ ತೊಳಿ ಬನ್ನಿ. ಅಂದ್ರೆ ಆ ಹೋರಿಗೂ ಒಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಕಣಿ, ಹೋರಿ ಕಾಲೆಲ್ಲ ತೊಳಸುದೆಲ್ಲ ಕ್ರಮ ಇತ್ತು. ಸಿರಿಪಾದ ಸಿರಿಪಾದ ಅಂತ ಹೇಳಿದ್ರೆ ನಾವು ಕೃಷಿಯನ್ನ ಅವಲಂಬಿತ ಜೀವನ ನಮ್ದು, ಕೃಷಿಗೆ ಹೋರಿ ಅವಲ್ಲ ಅಲ್ಲದೆ ನಾವು ಹ್ಯಾಂಗೆ ಅಂತ ಹೇಳಿ ನಾವು ಒಂದು ದೇವ್ರೆ ನಿಜವಾಗಿ ದೇವ್ರೆಪ್ಪ, ನಾವು ಒಂದು ಹೊತ್ತಿನ ಊಟ ತಿನ್ನಕಾರು ಆ ಕೋಣ ಅಲ್ದಿರ ನಮ್ಗೆ ಏನ್ ದಿಕ್ಕಿತ್ತು, ಅದರಿಂದ ಮುಖಾಂತರವೇ ಗೆದ್ದೆಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರು ಆ ದಿವಸ. ನಮ್ಗೆ ಸ್ಥಾನ ಕೊಟ್ಟಿರು
0: ಭಾವ ಎಷ್ಟಿದೆ
1: ಎಷ್ಟಿತ್ತು ಕಾಣಿ, ನಾವು ಅವಿಂದ ನಾವು ಅಂಬದ್ನೆ ಒಂದು ಕಾಣನ ಸಿರಿಪಾದ ತೊಳಸ್ಕಾರೆ ಕಣಿ, ಅದ ಅಷ್ಟು ದಿನ ನಾವೆಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ, ಇವಿಂದ ನಾವು ಒಂದಳಿ ಅಂತ ಒಂದಿದ್ದು ಅವು ಸಿರಿಪಾದವನ್ನು ತೊಳಸಿ ಅಂದಳಿ ಹೇಳಿ ಒಂದೊಂದು ಹಾಡಂಗಿತ್ತು. ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಅಂದ್ರೆ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹೂಂಟಿ ಈಗ ಮಾಡುದು ಅಷ್ಟೇ ಮೊದಲಲ್ಲ ಅದು ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬಂಗೆ ಇದು ಬತ್ತು ಹತ್ರವಾದಿ ಹಬ್ಬ.
0: ಹತ್ರವಾದಿ
1: ಹತ್ತರ ಅವಧಿ ಹತ್ತು ಹಬ್ಬ ಸರಿ, ಅದನ್ನ ಹೇಳುದಂಗೆ ಹತ್ರವಾದಿ ಹಬ್ಬ. ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದ ಜಾತಿಲ್ಲ, ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡ್ರೆ ಅದು ಹತ್ತರ ಅವಧಿ. ನಾವು ಕುಂದಾಪುರದಾರ ಪಾಸ್ಟ್ ಹೇಳಕ್ ಹೋಗಿ ಅದು ಹಂಗ ಹಬ್ಬ ಹತ್ರವಾದಿ. ಹತ್ರವಾದಿ ಹಬ್ಬಕ್ಕೆ ಏನ್ ಮಾಡ್ತಾರೆ ಕೇಳದಿದ್ರೆ, ಈ ವರ್ಷ ನಾವು ಗೆದ್ದೆ ಬೀಜ ಹಾಕಲ್ದೆ ಇನ್ನೀಗ ಗೆದ್ದೆ ಬೀಜ ಹಾಕು ಸುರಿಗೆ ಯಾವ್ದಾರು ಮನೆದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು ಗೆದ್ದೆ ಅಗೇಡಿ ಗೆದ್ದೆ ಇರತ್ ಕಾಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು ಅಗೇಡಿ ಗೆದ್ದಂಗೆ ಈಶ ಆಗ್ನೇಯ ಮೂಲಿ ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಕೇಂದ್ರದಿದ್ರು ಒಂದು ಹಾರಿ ತಕೊಂಡು ಅದು ಹಾಗೆ ಬೆಳಗಿನ ಜಾಮ ಬೇಗ ಎದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಯ್ಕೊಂಡು ಬೀಂಜದ ಭತ್ತ ಹಾಯ್ಕೊಂಡು ಗೆದ್ದಿದ್ದು ಒಂದು ಬದಿ ಕಡ್ದು ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆ ಆಗ್ನೇಯ ಮೂಲ್ಯಂಗೆ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು ಹಿಂಗೆ ತಳ್ಳುದು ತಳ್ಳದು ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು. ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂ ಈ ವರ್ಷದ ಬೆಳೆ ಶುರು ಮಾಡತ್ತು ಒಳ್ಳೇದಾಯ್ಲಿ ದೇವರೇ, ಏನು ತೊಂದರೆ ಆದಿದ್ದಂಗೆ ಒಳ್ಳೆ ರೀತಿ ನಡೀಲಿ ನಡೆಸಿ ಕೊಡಿ ದೇವರೇ ಅಂತ ಕೇಳ್ಕಂದು. ಕಡೆ ನಾವು ಬೆಳೆದ ಭತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ, ಅದನ್ನೆಲ್ಲ ಬೇಡ್ಕಂತ ಕಡಿಕದಾದ್ಮೇಲೆ ಅದು ಹತ್ರವಾದಿ ಹಬ್ಬ. ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರ ಅಂದ್ರೆ ಕೆಲವರು ಹೇಳುದು ಆರೂಢ ಹಬ್ಬಕ್ಕೆ ಆರು ಬಗೆ ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರ ಅಂದ್ರೆ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕಡಿಕೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಾರಲ್ಲ ಅದ್ರ ಹಿನ್ನೆಲೆ ಏನಂದು ಕೇಂದಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ತೆ ಗೆದ್ದಿಗೆ ಯಾವ್ದು ಬೀಜ ಬೇಕಂದಳಿ ಒಂದೊಂದಕ್ಕೆ ಒಂದೊಂದು ನೆಲ್ಲಿ ಹೌದಲ್ದ. ಈಗ ನಾವು ಕಾತಿಗ್ ನೆಲ್ಲು ಬೇರೆ ಸುಗ್ಗಿ ನೆಲ್ಲು ಬೇರೆ ಕೊಳಕಿ ನೆಲ್ಲು ಬೇರೆ ಹಿಂಗೆಲ್ಲ ಇತ್ತು, ಒಂದಕ್ಕೆ ಎಲ್ಲದಕ್ಕೂ ಒಂದೇ ಹತ್ತಿಲ್ಲ ಆಯಾ ಮಳೆಗಾಲಕ್ಕೆ ಬಪ್ಪ ಅಂತದ್ನ ಲಕ್ತಾಯಿ ಅದನ್ನು ಹಾಕ್ತಾರೆ. ಈಗ ಆ ಇದ್ರದ್ದು ಅದಕ್ಕೀಗ ನಾವು ಈಗ ಇದು ಮಾಡೋದು ಯಾವುದು ಕಾತಿ. ಕಾತಿ ಮಾಡೋ ಸರಿ ಆ ಬೀಜನ ಹಾಕತ್ತಲ್ಲ ಮೊದಲು ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದ ವೈಜ್ಞಾನಿಕವಾಗಿ ಕಾಮ್ಕೊಂಡ್ಸ್ರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು ಆ ಬೀಜ ಹುಟ್ಟುತ್ತಾ ಇಲ್ಲ ಅಂದ್ ಮುಂಚೆ ಹಾಕಿ ಪರೀಕ್ಷೆವನ್ನು ಮಾಡಿಕಾಮಂತ ಕ್ರಮ. ಒಂದು ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾರು ಮಾಡ್ಲಕ್ಕಲ್ದ ಅಲ್ದೇ ಇದ್ರೆ ಅಷ್ಟು ಬೀಜ ತಕೊಂಡು ಆಗೇಡಿ ಪೂರ ಬಿಕ್ಕಿ ಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು ಮನೆಗೆ ಇದ್ರ ಒರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕಿ ಇತ್ತು ಉಂಡಿದ್ದಂಗು ಆಯ್ತು ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ ಅದೊಂದು ಪರೀಕ್ಷಾ ಕ್ರಮ ಹೌದಾ ಇದ್ದಿತ್ತಂಬ್ರೆ. ಕಡೆಗೆ ಈ ಹತ್ರವಾದಿ ಎಲ್ಲ ಹಬ್ಬ ಆದ್ಮೇಲೆ ಹಾಂಗ ಮಳೆಗಾಲ ಎಲ್ಲ ಶುರು ಆತ್ತಲ್ಲ ಆಗಳಿಕೆ ಎಲ್ಲ ಬದಿ ಎಲ್ಲ ಗೆದ್ದಿ ಮುಲ್ಲಿ ಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ದು ಮಾಡಿ ಇದು ಮಾಡಿ ಹಾಂಗ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ. ಈಗ ಟಿಲ್ಲರ್ ಟ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕಿಲ್ಲ ಆ ಕ್ರಮ ಏನು ಗೊತ್ತಿಲ್ಲ
0: ಇಲ್ಲ ಮುಡಿ
1: ಒಂದು ಮುಲ್ಲಿ ಅಂತ ಕಿಚ್ಚಿಡೋದು ಇಲ್ಲ ಇಪ್ಪದಿ ಹಾಂಗೆ ಒಂದೇ ಭತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ ಮುಂಚೆ ಹಾಂಗಲ್ಲ. ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳಿದ್ರೆ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಿಗೆ ಹೊತ್ತಲ್ಲ ಕಾಂತಿದ್ದೀರ ಇಂತಿಂಥ ಮಳಿಗೊಂದು ಬೆಳೆದು ಐತಿ ಇವತ್ತು ಅವ ಈ ಬೈಲಿಗೊಂದು ಟಿಲ್ಲರ್ ತಕ ಬಂದ ಅಂತ ಹೇಳ್ರಿ ಇವ್ನ ಕೆಲ ಇವತ್ತು ದಿನ ಒಳ್ಳೇದಿಲ್ಲ ಇವತ್ತು ಆತಿಲ್ಲ ನಾಳೆಗಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಯ್ಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರ. ಈಗ ಹಾಂಗ ಕೊಯ್ ಒಂದೇ ಅರ್ಕಲ್ ಕೀಳುದು ಒಂದೇ ಆಗೇಡಿ ಹೂಡುದು ಒಂದೇ ಬೀಜ ಚೊಲ್ಲುದು ಹಾಂಗೆ
0: ಮಾಡ್ತೀವಿ
1: ಅರ್ಕಲ್ ಕೀಳುದು ಅಂತ ಹೇಳ್ರಿ. ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀವಿ ಗೆದ್ದಿಗೆ ಜಡ್ ಇರತ್ ಕಣಿ ಅದನ್ನ ತೆಗೋದು. ಈ ಆಗಳಿಕೆ ಅಂತ ಮಾಡ್ತಿದ್ರು ಕೇಂದ್ರದಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗ ಅಂಬ್ರು ಭಾಳ ಹಿಂದೆ ಒಂದ್ ಅಗೇಡಿ ಮಾಡ್ಕರ 14 ಸಲ ಹುಂಟಿ ಮಾಡ್ತಿದ್ದೀರ ಆಲೋಚನೆ ಮಾಡಿ. ಈಗ ಇಡೀ ಒಟ್ಟು ಗೆದ್ದಿನ 14 ಸಲ ಹೂಡ, 14 ಗೆದ್ದಿ ಯಾರು ಮಾಡುವಾರು ಇಲ್ಲಿ ಏನು, ಒಂದ್ ಅಗೇಡಿ ಮಾಡು ಗೆದ್ದಿನೇ 14 ಸಲ ಹುಡ್ತಿದ್ರು. ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ, ಅಗೇಡಿ ನಾವು ಜಾಗೃತಿ ಮಾಡೋದು ಯಾಕೆ ಹೇಳದಿದ್ರು ಅದ್ರಂಗೆ ನಾವು ಇದು ಹಾಕಣಿಕೆ ಅಂತಂದು ಹೇಳ್ರೆ ಸಾಗುವಳಿ ಮಾಡೋ ಸರಿಗೆ ಇದು ಹಾಕತ್ತ ಬೀಜ ಹಾಕತ್ತ, ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ್ ಲಾಯ್ಕ ಆಗ್ತದ, ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕದಕ್ಕೆ ಗಿಡಕ್ಕೆ ಯಾವ್ದು ಕಾಳಿ ಗಿಳಿ ಬಪ್ಪಕ್ಕಾಗ ಅಂತ ಹೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಕಂತಿದ್ದೀರಿ.
0: ತುಂಬಾ ಜಾಸ್ತಿ ಕೇರ್ ಅಲ್ಲ,
1: ಜಾಸ್ತಿ ಕೇರ್ ಮಾಡ್ತಿದ್ದೀರಿ. ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರಾ. ಆಗಳಿಕೆ ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರಾ ಮತ್ತೆ ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದೀಗ ಯಾವ್ದು ಈ ಬ್ಯಾಸಿ ತಿಂಗಳು ಹೊಗ್ಗಿನ ತಿಂಗಳು ಇಲ್ಲ ಇದೆ ಹೊಗ್ಗಿನ ತಿಂಗಳು ಗಳಿತಲ್ಲ ಈ ಹೊಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ್ ನೀರಿಲ್ಲ ಆಗಲಿ ಮೋಟರ್ ಗೀಟ್ರಲ್ಲ ಇಲ್ಲ ಹೊಳೆಗಿದ್ದದ್ ನೀರಿಗೆ ಎಲ್ಲ ಕಟ್ಟ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದ ಗೆದ್ದಂಗ್ ನೀರು ತುಂಬಿಸಿ ಜೆಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ. ಈ ಗೆದ್ದಂಗೆ ಈಗ ಸಾಗುವಳಿ ಆದ್ಮೇಲೆ ಈ ಪಸಿಗೆಲ್ಲ ಜೆಡ್ ಹುಲ್ಲೆಲ್ಲ ಬೆಳಕಿರತ್ ಕಾಣಿ, ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು. ಆ ಮೇಲಿದ್ದ ಮಣ್ಣನ್ನು ಒಂದ್ ಸಲ ಹದ ಮಾಡ್ತಾರೆ ಕಾಣಿ, ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲನ್ನ ಅಂತ ಹೇಳ್ತಾರೆ. ಆ ಅರ್ಕಲ್ ಕೀಳುವಂಗ ಆಗಳಿಕ್ಕಿಂತ ಹಳ್ಳಿರಾಗಿ ಮಾಡುವಾರೆ ಗೆದ್ದಂಗ್ ನೀರ್ ನಿಲ್ಸ್ಕೊಂಡೆ ಅರ್ಕಲ್ ಕೀಳುದು ಅಂದ್ರೆ ಅದು ನೀರ್ ನಿಲ್ಸ್ಕೊಂಡು ಕಡಿಕೊಂದೆಲ್ಲ ಸಾಫ್ ಮಾಡಿ ಹೂಡಿ ಜೆಡ್ಡೆಲ್ಲ ಕೊಳಸಿ ಬೇರೆ ಬೇರೆ ಸಲ 2-3 ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಹೂಡಿ ಹೂಡಿ ಕಡೆಗೆ ಅದು ಕೊಳತ ಆರ್ಮೇಲೆ ಅದಕ್ಕೆ ಅಂತ ಮಾಡ್ತಾರೆ ಬೀಜ ಹಾಕುದು. ಬೀಜ ಹಾಕುದು ಅಂದ್ರೆ ಹಳ್ಳಿ ರಾಗಿ ಎಲ್ಲ ನೀರಾಗಿಯೇ ಮಾಡುದು, ಹೊಡಿಯಾಗಿ ಅಲ್ಲ ಅದು, ನೀರಾಗಿ ಬೇರೆ ಹೊಡಿಯಾಗಿ ಬೇರೆ.
0: ನೀರಾಗಿ ಅಂದ್ರೆ ಎಂತ
1: ನೀರಾಗಿ ಅಂದಾಳೆ ಹೇಳದಿದ್ರೆ ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ, ಆ ಬೀಜನ ಹಿಂದ ಚೀಲದಂಗ್ ಕಟ್ಟಿ ನೀರ ನೆನ್ಸುದು
0: ಗೋಣಿ ಚೀಲದಾಗ.
1: ಹೊಳಿ ಹಾಕುದ, ಹೊಳಿ ಹಾಕಿ 24 ಗಂಟೆ ಆಯ್ತಿ ಅದಕ್ಕೆ. ಇವತ್
0: ಹೊಳಿ ಅಂದ್ರೆ ಅದು ಸಿಹಿ ನೀರಿದ್ದು ಹೊಳಿ,
1: ಹೌದೌದು ನಂಬದೆಲ್ಲ ಸಿಹಿ ನೀರ ಅಲ್ಲ, ಉಪ್ ನೀರು ಯಾಕ್ರೂ ಹಾತ್ ತಕೊಂಡ್ ಕೊಳಿತಿಲ್ಲ
0: ನಂಬದೆ ಉಪ್ ನೀರ್ ಹೊಳಿ ಅಂದ್ಕೊಂಡು ನಮ್ ಗೋಣಿ
1: ನಿಂಬದೆಲ್ಲ ಗುಮ್ಯೋ ಗಿಮ್ಯೋ
0: ನಮ್ಮಲ್ಲೆಲ್ಲ ಇದು ಪಂಪ್ಸೆಟ್ ಟ್ಯಾಂಕ್ ಇತ್ತಲ್ಲ
1: ಅದಕ್ಕೆ
0: ಹಾಕಿಬಿಡು.
1: ಹಾಗೆಲ್ಲ ಮಾಡ್ತೀರಿ ನಂಬದೆಲ್ಲ ಚಪ್ ನೀರು ಹೊಳಿ ಅಲ್ದ ನಾವು ಹೊಳಿಯೋ ತೋಡೋ
0: ಅಲ್ಲ ಮಾರ ಹೊಳಿಗೆ ಹಾಕುದು ಯಾವ್ದು ಇರದ ಬೊಳಕ ಗಿಳಕ
1: ಹೊಳಿ ಅದಕ್ಕೊಂದು ಬಳ್ಳಿ ಹಾಕಿ ಕೊಡ್ತಾರೆ ಹೊಟ್ಟಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹಾಕ ಕಡಿಕ ಚೀಲೆಯಲ್ಲಿ ಇರುತ್ತೋ ಇಲ್ಲ ನಾವು ಇಲ್ಲಿ ಕಡ್ಲಿಗೆ ಬಂತ ಕಣ ಕಡಿಕೆ. ಹಾಗೆ ಅದನ್ನೇ ನೀರಂಗ ನೆನ್ಸಿ ಕಡೆ 24 ಗಂಟೆ ಆಯ್ದು ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ ಮನೆ ತಕ ಬಂದ
0: ಒಂದಿನ 24 ಅವರ್ಸ್
1: ಹೌದು ಹೌದು ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸೊಪ್ಪ ಅಂದ್ ಹತ್ತು ಗೊತ್ತಿತ್ತಲ್ಲ
0: ನೆಲ ಓಡಿಸೋಕಲ್ಲ ಅದನ್ನ
1: ನೆಲ ಓಡಿಸೋಕೆ ದರ್ಶನ್ ಮಾಡೋರು
0: ಕರೆಕ್ಟ್ ಅದು ಹೆಣ್ಣು ಪಾತ್ರಿಗಳು
1: ಹೌದು ಹೌದು ಹೌದು ಅವ್ರ ಕೈ ಹೆಂಗಿರತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ ದೇವ್ರ ಕೂಡ
0: ಸ್ಮೆಲ್ ಒಂಥರ ಲಾಯ್ಕ್ ಇರುತ್ತೆ. ಈ ಅವಡಿ ಕಾಳು ಒಣಸುವತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡುವತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತೆಲ್ಲ ಬರ್ತಲ್ಲ
1: ನಮ್ಮನೆ ಅದ್ ಬಿರ್ಸದ್
0: ಬಿರ್ಸ್ ಅಂದ್ರೆ
1: ಬಿರ್ಸ್ ಅಂದ್ರೆ ಹೇಳ್ರಿ ಹ್ಯಾಂಗ ಅಂತ ಕೇಳ್ರಿ
0: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್
1: ಹೀಟ್ ಅದು ಗರ್ಮಿ
0: ಗರ್ಮಿ
1: ಅದೊಂಥರ ಹೀಟ್ ಶಕಿಗಳು ಜಾಸ್ತಿ ಅದ್ರಾಗೆ ಅದಕ್ಕೆ ಎಂತ ಮಾಡ್ತೀರಿ ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಫ್ ಮಾಡಿ ನುಕ್ಕಿ ಸೊಪ್ಪನ್ನು ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ ಕಡಿಕ ಅಂದ ಹಾಕಿ ಯಾರು ಬೆಳಗತ್ತ ಹಾಂಗ ತಂದ್ ಮಾಡಿ ಯಾರ ಮೇಲೆ ಭಯಪ್ಪ ಮತ್ತೆ ಅದಕ್ಕೆ ನೀರ್ ಹಿಡುಕಿತ್ತು ದಿನಾ 2-8 ಸಲ ನೀರ್ ಹಿಡಿಕ್
0: ನೀರ್
1: ಅಂದ್ರೆ ಹದಾ ಬೆಚ್ಚಗಿ ನೀರ್ ಇತ್ಕಣಿ ಉಗುರ್ ಚಪ್ಪಿ ನೀರು ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೊಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು ಅಲ್ಲಿರ್ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು ಹಿಡಿದು ಮತ್ ಪುನಃ ಹಾಗೆ ಮುಚ್ಚಿ ಬೆಚ್ಚೋದು ಹಂಗೆ ಮುಚ್ಚಿ ಬೆಚ್ಚರ್ ಗತಿಗೆ ಬೆದಿ ಬಂದು ಕಣ್ಕಂತರು ಒಂದೊಂದ್ಸಲ ಒಂದ್ ದಿವಸದಾಗೆಲ್ಲ ಲಾಯ್ಕ್ ಬತ್ತು ಒಂದೊಂದ್ಸಲ ಒಂಚೂರೆಲ್ಲ ಹಜಿ ಹೆಚ್ಚು ಕಮ್ಮಿ ಆದಿದ್ರೆ ಒಂದ್ 8 ದಿವಸ ಆತ್ ಆಗಳಿಕೆಲ್ಲ ಅದು ಸಾಫ್ ಮುಖ್ಯ ಅದ್ ಕಂಡು ಅದನ್ನ ತಕೊಂಡೋಗಿ ಗೆದ್ದಿಗೆ ಹಾಗೆ ಗೆದ್ದಿ ಚೊಲ್ಲು ನೀರ್ ಇದ್ದದ್ ಗೆದ್ದಿಗೆ ಚೊಲ್ಲು ನೀರ್ ನಿಲ್ಸ್ಕೇರ್ತಾರ ಕಣಿ ಆ ಗೆದ್ದಿಗೆ ಚೊಲ್ಲಿ ಹಾಗೆ ಅದು ನೀರಳಗೆ 20 ನೀರಂಗೆ 20 ಮೇಲ್ ಬಪ್ಪಲರಿಗೂ ನೀರಂಗೆ ಇರೋದು
0: ನೀರಾಗಿ
1: ನೀರಾಗಿ ಅದು ಕಣ್ ಕೊಳಿತಿಲ್ಲ ಅದೇ
0: ಕೊಳಿತಿಲ್ಲ
1: ಕಣ್ ಕೊಳಿತಿಲ್ಲ ಬೆದಿ ಬಂದಾಯ್ತು ಕಣೀಗ ಅದು ಹಾಂಗೆ ಅಲ್ಲೇ ಕಾಲು ಕೊಟ್ಟು ಬೇರೆ ಕಾಲು ಕೊಟ್ಟು ಕಡೆಗೆ ಅದು ಎಂತ ಅಂತಂದು ಹೇಳ್ರಿ ಒಂದು 8 ದಿವಸ ಆರು ಗತಿಗೆ ಫಸ್ಟ್ ನೀರು ಹಾಕ್ದಲ್ಲಿ ಒಣಸುದಿಲ್ಲ ಹಾಂಗೆ ಒಂಚೂರು ಚೂರು ಮುಖ್ಯ ಹತ್ತಲ್ಲ ಇನ್ನು ಮೇಲ್ ಬಪ್ಸರಿಗೆ ಹಾಂ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ
0: ಅದಕ್ಕೂ
1: ಬಾಡ್ ಹಾಕುದು ಅಂತ ಹೇಳ್ರಿ ಗೆದ್ದಂಗೆ ಇದ್ದ ನೀರು ಒಣಸುದು ಅಷ್ಟು ಹೊತ್ತಿಗೆ ಒಂಚೂರು ಯಾಕಂದ್ ಹೇಳ್ರೆ ಅದು ಕಾಲು ಕೊಡ್ಲಿ ಅಂದಾಳೆ ಅದು ಕಾಲು ಕಿತ್ತು ಮೇಲೆ ಬಳಿತಾ ಇರತ್ತೆ ಅದು ಸಾಪು ಮಣ್ಣಿಗೆ ಕಾಲು ಕೊಡ್ಲಿ ಅಂದಾಳೆ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ ಗೆದ್ದಿ ಬಾಡ್ ಹಾಕದಲ್ಲ ಒಂಚೂರು ಹಕ್ಕಿ ಕಾಯ್ಕಾತ್ತ
0: ಪಕ್ಕನಕ್ಕೆ ಗಿಕ್ಕನಕ್ಕೆ
1: ಪದನಕ್ಕಿಯರು ಬಂದ್ ಮೆಟ್ಟಿ ಹಾಳ್ ಮಾಡ್ತವ್. ಈ ಪಾರಳಕ್ಕಿ, ನಮ್ಮ ಗುಬ್ಬಿ ಹಕ್ಕಿ, ಗ್ಯಾರಿ ಹಕ್ಕಿ, ನೈಲಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ. ಆಗಲಿ ಹಕ್ಕಿ ಎಪ್ತೀತ, ಹಕ್ಕಿ ಎಪ್ಪುಸುರಿಲ್ಲ ಆಯ್ಕೆಯಿತ. ಆಗಲಿ ಕೊಯ್ಯಂಗೆ ಏಟ್ಗೆ ಆಯ್ತಪ್ಪ ಅಂತದ ನಾವೊಂದು ಹಾಡು ಹೇಳುದಪ್ಪ. ಹಕ್ಕಿ ಕಣ್ ಹಾವೇ ತಿನ್ಲಿ, ಹಾವಿನ ಕಣ್ ಹದ್ದೆ ತಿನ್ಲಿ, ನಾವು ಬೆಳದ್ ನಾವೇ ತಿನ್ಲಿ, ಹಾತ್ ಹಾತ್ ಹಾತಂ.
0: ಹೌದೌದು,
1: ಆಗಳಿಕೆ ಡಬ್ಬಿ ಇರಲ್ಲ, ಎರಡು ಗ್ಯಾರಿಟಿ ಹಿಡ್ಕೊಂಡು ಹಿಂಗೆ ಬಡುದು ನಾವೆಲ್ಲ ಹೊಕ್ಕಿ ಹಬ್ಬೋದು. ಹಾ, ಇದು ನೀರಾಗಿದ್ದು ಹಿಂಗಾರ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದಿ ಇತ್ಕಣಿ. ಆ ಗೆದ್ದಿನ ಹಾಂಗೆ ಈಗ ಜಡ್ಡರ್ ಅರ್ಕಲ್ ಕೀಳುದಂತಲ್ಲ, ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಆರ್ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ ಹಾಕಂತ್ರ. ಬಾಡ ಅಂದ್ರೆ ನೀರು ಎಪ್ಪುದಿಲ್ಲ, ನೀರು ಇದ್ದಿದ್ದಾಳಿಗೆ ಆಗಳಿಕೆ ಆ ಭತ್ತಕ್ಕೆ ಆ ನಮ್ಮ ಮನೆಯಲ್ಲ ಇಲ್ಲ ನೀರನ್ನ ನೆನ್ಸುದು ಗಿನ್ಸುದು ಅಂತೆಲ್ಲ. ಬೀಂಜದ ಭತ್ತ ಯಾವ್ದು ಇತ್ಕಣಿ ಅದನ್ನ ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು, ಬಿಕ್ಕಿ ಆರ್ಮೇಲೆ ಅದ್ರ ಮೇಲೆ ಗೋರಿ ಹಾಕುದು. ಗೋರಿದು
0: ಗೋರಿ
1: ಗೋರಿ ಕಟ್ಟು ಅದ್ ಯಾಕೆ ಗೋರಿ ಕಟ್ಟಿದ್ರೆ ಗೆಂಡದಿದ್ರು ಹಕ್ಕಿ ಹಕ್ಕ ಹತ್ತು ಅಲ್ಲ ಭತ್ತು ಪೂರ.
0: ಇದು ನಾವು ಒಣ ಕಟ್ಟಿ ಹಂಗೆ ನೀರಿಗೆ ಹಾಕ,
1: ನೀರು ಹೊಡಿಯಾಗಿ
0: ಹೊಡಿಯಾಗಿ
1: ಹೊಡಿಯಾಗಿ
0: ಅಂದ್ರೆ ಬೀಜ
1: ಬೀಜ ಖಾಲಿ ಭತ್ತ ನೀರು ಗಿರಿ ಹಾಕಿ ಬೆದಿ ಬರ್ಸದೆ ಮಾಡುದು. ಇದನ್ನ
0: ಚೆಲ್ಲಿ ಬಿಡುದು,
1: ಚೆಲ್ಲಿ ಬಿಡು, ಚೆಲ್ಲಿ ಚೊಲ್ಲಿ.
0: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೆಲ್ಕಂತ್ರ, ನೀರು ನಿಲ್ಸದೇ ಇದ್ರು
1: ಸೂರಿಗೆಲ್ಲ ಮಾಡ್ಕಂತ್ರ. ಗುಡು ಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ, ಮತ್ತೆ ಈ ಸಮಯಕ್ಕೆ ನೀರಿನ ಪಸಿ ಎಲ್ಲ ಮಳಿ ಬತ್ತಲ್ಲ,
0: ಮಳಿ ಬಂದ್ರೆ
1: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ. ಈಗಳಿನ ಕಣಗಾಲ ಆದ್ರೂ ವಾಯ್ದ್ಯಾರ ಗತಿ ಆಯ ಮಳೆ ಬತ್ತಿದೀತ. ಅದೆಲ್ಲ ಮಾಡಿ ಯಾರ ಗತಿಗೆ
0: ಔಷಧಿ ಬಾಪ ಮಳಿಗೆ ಹೆಸರು ಎಂತ?
1: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ.
0: ಕೃತಿಕ
1: ಮಳಿ ಬಗ್ಗೆ ಕಡಿಗೆ ಹೇಳುವ ಇದ್ರಂಗೆ ಮುಂದೆ. ಕೃತಿಕ ಕಾಯಿ ಕಮ್ರ ಹಂಗೆಲ್ಲ ಇತ್ತು. ಅದು ಇದನ್ನ ಆರ್ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ, ಹೊಡಿಯಾಗಿ ಹಂಗೆ ಒಂಚೂರು ಹಕ್ಕಿ ಹಫ್ತೆ ಕಣಕ್ಕೆ ಲಾಯ್ಕ್ ಆತ. ಈ ಹೊಡಿಯಾಗಿ ಅಂತ ಹತ್ಕೊಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ, ಹರಿತ್ ಅದ್ರೊಳಗೆ ಮೇಲ್ ಮಣ್ಣು ಬೀಳತ್ತಲ್ದೆ ಈಗ ಗೋರಿ ಹಾಕಿದಾಗಳಿಗೆ ಮಣ್ಣು ಹೋಗ್ದಾತ ಇರ್ತು, ಮೇಲಿಗೆ ಇರ್ತು ಲಾಯ್ಕ್ ಆತು ಒಯ್ಯುಕ್ಕೆ. ಮತ್ತೆ ಹೊಡಿಯಾಗಿ ಹಂಗೆ ಈ ನಳಿಯ ಇದು ಕಳಿ ಕುರುಬುಲ ಮಾಂಟ್ಕೀಲ್ ಅವೆಲ್ಲ ಬೆಳೀತು. ಈ ಇದ್ರಂಗಾರೆ ನೀರಾಗಿ ಹಂಗಾರ ಹಂಗಾತ್ಲ ನೀರ್ ನಿತ್ಕೆ ಸುರಿಗ ಎಲ್ಲ ಕೊಳತಿರತ್ತ. ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತತ್ತ, ನಳಿಯ ಗಿಳಿಯ ಮತ್ತೆ ಕುರುಬುಲ್ ಅವೆಲ್ಲ ಅಂಚು ಕಮ್ಮಿ ಆತ. ಇದ್ರಂಗ ಇವೆಲ್ಲ ಜಾಸ್ತಿ ಇರ್ತೋ. ಹಂಗೆ ಹೆಂಗ ಒಂದು ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಆಗಿ ಎಲ್ಲ ಹೋಯ್ತಾ ಇದೆ, ಆಗಿ ಮಾಡ್ತಾ ಇದ್ದೀರ ಆಗಿ ಎಲ್ಲ ಮಾಡ್ರಿ. ಈಗ ಅದು ಆಗಿ ಅಡಿದು ಸುದ್ದಿ ಆಯ್ತು, ನೀರಾಗಿ ಹೊಡಿಯಾಗಿ ಇದೆರಡ್ ಕ್ರಮ ಹಿಂಗೆ ಕಡಿಕೆ ಹಾಗೆ ನಟಿ ಶುರುವಾತ್. ನಟಿ ಶುರುವಾತ್ ಸುರಿಗೆ ನೀವು ಹೇಳ್ರಿ ಮಳಿದು, ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ, ಎಲ್ಲ ಖಾತಿ ಎಲ್ಲ ಮಳಿ ಅವಲಂಬಿತವೆ ಅಲ್ಲ ನಟಿಯಲ್ಲ ಪೂರ ಸಾಗೋಳಿ. ಅದು ಅದ್ರ ಮೊದ್ಲಿಗೆ ಕೃತಿಕ, ಕೃತಿಕ ಮಳಿ ಬತ್ತಲ್ಲ ನಕ್ಷತ್ರ ಎಲ್ಲ ನಕ್ಷತ್ರವೆಲ್ಲ. ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡಭಾಷೆಗೆ ಕೃತಿಕ ಕಾಯ್ಕಂಬ್ರ. ಕೃತಿಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕ ಅಂದಾಳೆ, ಕೃತಿಕ ಮಳಿ ಭೂಮಿ ಮೇಲೆ ಬೀಳು ಕಾಗ ಅಂದಾಳೆ ಹೇಳುದು. ಹಂಗ ಒಪ್ಪಿ ತಪ್ಪಿ ಒಂದೊಂದ್ಸಲ ಬತ್ತಿ, ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ, ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತತ್ತ. ಈಗ ಬರ್ಸತ್ರ ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ, ಯಾವ ಹೊತ್ತಿ ಬೇಕಾ ಆ ಹೊತ್ತಿ ಬರ್ಸ್ತ್ರಿ. ಈಗ ಹೆಚ್ಚಾಯ್ತು, ಕಾಲ್ ಮೇಲೆ ಆಯ್ತು, ಗಾಳಿ ಬರ್ತು ಮನೆಗೆ ಹೋಯ್ಕಂತ್ರ ಕಣಿ ಹಾಗೆ ಮನ್ಸರ್ ಕಲ್ತದಕ್ಕೆ ಕಣ್ಣಿಲ್ಲ ಈಗ ಹಾಗಾಯ್. ಆಗಳಿಕೆಲ್ಲ ಪ್ರಕೃತಿಯಿಂದವೇ ಸಹಜವಾಗಿ ಬತ್ತಿದ್ಪ ಅಂತ ಮಳಿ. ಅದು ಕೃತಿಕ ಆದ್ಮೇಲೆ ರೋಹಿಣಿ ಮಳಿ ಬತ್ತತ್ತ. ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ, ರೋಹಿಣಿ ಬಂದ್ರೆ ಓಣಿ ಎಲ್ಲ ನೀರು ಅಂದಳಿ ಹೇಳುದು. ಈ ಮತ್ತೆ ಮಳೆಗಾಲ ಶುರುವಾಯ್ಕರ ಮುಂಚೆ ಈ ವರ್ಷದ ಮಳೆಗಾಲ ಹ್ಯಾಂಗ ಅಂದಳಿ ಹಿಂದಿನ ತಿಳ್ಕಂತಿದ್ರು. ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ನಾಯಿ ಬಿತ್ತ ಸಮ ಮಾಯನಣ್ಣ ಮಸ್ತ್ ಆಯ್ತಂದ್ರೆ ಆ ಕಲ್ಲ ಲಾಯ್ಕ್ ಮಳಿ ಅಂಬ್ರ.
0: ಹಂಗಾರೆ ಈ ಸಲ ಒಳ್ಳೆ ಮಳಿ ಬರ್ಕ.
1: ಯಾಕೆ
0: ಈ ಸಲ ಸ್ವಲ್ಪ
1: ಮಾಯನ ಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟ್ ಹೋಯ್ತು ಅಲ್ಲ ಕಸಿ ಮರದ ಅಲ್ಲ ಆಗಳಿಕೆಲ್ಲ ಕಾಟಲ್ದ
0: ಕಾಟಿದೆ ಈಗಳು ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ
1: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ ಹೋಯ್ತಾ ಮನಿ ಬುಡ್ದಲ್ಲಿ ಬಿದ್ದ ಮಾಯನ ಹಣ್ಣು ಹೆಕ್ಕ ಸಸಾರ ಅದೇ ಮಾಯನ ಹಣ್ಣು ಅಂಗಡಿಗೆ ದುಡ್ಡು ಕೊಡ್ತಾ ಬಿದ್ದಾರೆ ಬಾರಿ ಹೂನ್ ಚಂದ ಮನ್ಸಲ್ಲಿ ಹಾಕ್ದ ಹಂಗೆ
0: ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲ ಒಳ್ಳೆ ಮಾಯನ ಹಣ್ಣು ಆಯ್ತಾ
1: ವೈರೋಡಿ ಅಂದ್ರೆ ಜಾಗೃತಿ ಮಾಡ್ಕೊಂಡು ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
0: ಅದಕ್ಕೆ ನಮ್ಮ ಪ್ರಕಾರ ಮಳೆ ಜಾಸ್ತಿ
1: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತಲ್ದ್ರೆ ಯುಗಾದಿ ಪಲ್ಲ ಬತ್ತಲ್ಲ ಮನೆ ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗೆಲ್ಲ ಓತ್ರಲ್ಲಿ ಎಷ್ಟು ಕೊಳಗ ಮಳಿ ಜೋಗಿ ಎದ್ದು ಅಪದಿ ಹಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೆ
0: ಯುಗಾದಿ ಪಲ್ಲ ಎಂತಾಯ್ತು ಮಳೆ ಕಮ್ಮಿ ಅಂತ
1: ಕೇಳಲೇ ಇಲ್ಲ ನಾನು ಈ ವರ್ಷ ಯುಗಾದಿ ಪಲ್ಲ
0: ಏನಾಯ್ತು ಮಳೆ ಕಮ್ಮಿ
1: ಅಲ್ಲಿ ಕೇಂದಿದಕ್ಕೆ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
0: ನಾನು ಸಹ ಓದಿದೆ
1: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರುತ್ತೆ ನಿಶಾನಿ ಅಂದ್ರೆ ಹಿಂಗೆ ಒಂದು ಜೋರ್ ಮಸ್ತ್ ಮಾಯನಣ್ಣಾರೆ ಮಳೆ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ
0: ಸಳ್ಳಿ ಹಣ್ಣು ಅಂದ್ರೆ
1: ಸಳ್ಳಿ ಹಣ್ಣು ಅಂದ್ರೆ ಸಳ್ಳಿ ಹಣ್ಣು, ಇದು ಮಾವಿನ ಹಣ್ಣಿಗೆ ಅಂದ್ರೆ ಅಂತಂದ್ ಕೇಳಿದಾಗ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಿಗೆ ಇರುತ್ತೆ, ಅದು ಹಿಂಗೆ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗೆ ಇರುತ್ತೆ ಮೇಲೆ ನೋಡೆಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಪದ್ ಲಾಯ್ಕದು
0: ಮುರಿನ ಹಣ್ಣು ಅಲ್ಲ
1: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ
0: ಹಣ್ಣು
1: ಚಂದ ಚಂದ ನಾವು
0: ಗರ್ಚಿನ ಹಣ್ಣು ಅಲ್ಲೇ ನೆಕ್ಸ್ಟ್ ಏನ್ ತಂದು ಕೊಡಿ.
1: ಹಾ ಸಳ್ಳಿ ಹಣ್ಣು ಆದಲ್ಲ ತಂದು ಕೊಡಿ, ಈಗ ಕಾಲ ಸಳ್ಳಿ ಹಣ್ಣು ಇಲ್ಲ ಅದೇ ಮಳೆ ಕಮ್ಮಿ ಯಾಕಂತ
0: ಸಳ್ಳಿ ಹಣ್ಣ ಇಲ್ಲ
1: ಸಳ್ಳಿ ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾವಿನ ಹಣ್ಣು ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು
0: ನೇರಳೆ ಹಣ್ಣು
1: ಹಾ ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳೆ ಅವ್ರು ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕನಕಲ್ಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳೆ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ
0: ಕಮ್ಮಿ
1: ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡೆಗೆ ಇವ್ದೆಲ್ಲ ಒಂದು ಮಳೆ ನಿಶಾನಿ ಕಡೆಗೆ ಮಳೆಂಗೂ ಇನ್ನು ಬೇರೆ ಇತ್ತು ಸ್ವಲ್ಪ ಒಂಚೂರು ಮಳೆಗಾಲ ಆದ್ಮೇಲೆ ಈಗ ಒಂದು ಯಾವ್ದೊಂದು ಮಳೆ ಬರಲ್ಲ ಅಂತ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಆದ್ರೆ ಆ ಮಾರ್ಬೇಳು ಹೂವು ಅಂತ ಹೇಳುವ ನಮ್ಮ ತರ
0: ಬಿಳಿ
1: ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರತ್ತಂತರ ನೀಲಿ ಕಲರ್ ಬತ್ತ
0: ನಮ್ಮನೆ ಹೊಳಿ ಬದಿಗಳು ಇಲ್ಲ ಕಂತ ಇತರ ಉಪ್ಪು ನೀರು ಹೊಳೆ
1: ಉಪ್ಪು ನೀರು ಹೊಳೆ ಯಾರು ಇರತ್ತಪ್ಪ ಮಾರ್ಬೇಳು ಹೂವು ಇರತ್ತ ಅದ್ರಾಗೆ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಕೊಳ್ಳು ಹೂಗು ಒಂದು ಬಳ್ಳು
0: ಗೊತ್ತು
1: ಕೊಳ್ಳುಗ ಇದೆಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸ್ಲಿ ಬೆಚ್ಚು ಕೊಳ್ಳು ಹೂಗಲ್ಲ
0: ಮತ್ತೆ
1: ಮಾರ್ಬೇಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೋಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗ ಅಲ್ಲೇ ಕೊಳಿ ಇತ್ತಂದಾಳಿ ಇನ್ನೊಂದು ಬಳ್ಳು ಹೋಗಂದಾಳಿ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದ ಬರೋ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲ ಪಂಪದ
0: ಎಂತ ಇಮ್ಯಾಜಿನೇಷನ್
1: ಹೌದೌದು ಅವಳಿಗೆ ಆಸೆ ಅಮ್ರದ ಆ ಬಳ್ಳು ಗಮ್ದಿ ಮಾರ್ಬೇಳು ಕಂಡಪಟ್ಟಿ ಆಯ್ತಂತಾರೆ ಆಗಲಿ ಮಳಿ ಬತ್ತಂದು ಗ್ಯಾರಂಟಿ ಮಸ್ತ್ ಹೂಗಾದಿದ್ರೆ ಮಳಿ ಬತ್ ಮಳಿ ಬಂದ್ರೆ ಆ ಹೂ ಗುದ್ರತ್ ಆ ಹೂ ಗುದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳು ಇದು ಆಯ್ತು ಅಂದಾಳಿ ಅದೇ ಮಾರ್ಬೇಳು ಹೂಗಾಗಿ ಇದೆಲ್ಲ ಮಳಿ ನಿಶಾನಿ ಇವೆಲ್ಲ ತೋರಿಸುವಂತದ್ದು ಈಗಳು ಹತ್ತು ಕೊಳ್ಳು ಬಳ್ಳುಗಲ್ಲ ಹತ್ತು ನಮ್ಮ ಬದಿಗೆ ಹತ್ತು ಈಗಳು ಹೇಳ್ತಾರೆ ಅದಾದ ಮತ್ತೆ ಆಕಾಶ ಕೆಂಪು ಎತ್ ಕಾಣಿ ಆಕಾಶದಂಗ ಒಂದು ಬದಿ ಕೆಂಪಾದಿದ್ರೆ ಈ ಪಡೆಯಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತತ್ತ ಅಂತ ಹೇಳ್ತಾರೆ ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ ಕಡಿಕೆ ಕೃತಿಕನ ಹೇಳಲ್ಲ ಕೃತಿಕಾ ರೋಹಿಣಿ ಕಡಿಕೆ ಮೃಗಶಿರಮಳಿ ಮೃಗಶಿರಮಳಿ ಎಲ್ಲ ಕಂಡಪಟ್ಟಿ ಬಪ್ಪದ ಈ ರೋಹಿಣಿ ಮಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರು ರಾಕೇರಿ ಗೊತ್ತಿಲ್ಲ ಕಡಿಗೆ ಮೃಗಶಿರ ಮಳಿಗೂ ಇತ್ಕಾಣಿ ಮೃಗಶಿರ ಮಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟು ತಮ್ದು ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ ಈ ಹೊಂದಿ ಗಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತ ಹಂದಿ ಚರ್ಮ ಅಷ್ಟೇ ಅಲ್ಲ ಸುಂಟ್ಕಾಂಬ್ದು ಹಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳೋಕಾತಿಲ್ಲ ಮೃಗಶಿರ ಮಳಿ ಅಂದ್ರೆ ಆ ನಮ್ಮನೆ ಬತ್ತಂದಾಳೆ ಕೃತಿಕಾ ಭರಣಿ ರೋಹಿಣಿ ಕಡಿಕೆ ಮೃಗಶಿರ ಕಡಿಗೆ ಆದ್ರಿ ಮಳೆ ಆದ್ರಿ ಮಳೆ ಅಷ್ಟು ಹೋಗಿದ್ದಂತ ಹೇಳಿ ಕೈ ಬತ್ತಲ್ಲ ಅದೊಂದು ಬಂದ್ರೆ ಬಂತ ಬಾರ್ದಿರಲಿಲ್ಲ ಆದ್ರಿ ಮಳೆ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಳಿಗೆ ನಟ್ರೆ ಆದಷ್ಟು ಬೆಳಿತಮ್ರ ಹಿಂಗಿಂದೆಲ್ಲ ಮೋಸ್ಟ್
0: ಆದ್ರಿ ಮಳಿ ಯಾವ ತಿಂಗಳ ಬಪ್ಪದ
1: ಆದ್ರಿ ಮಳಿ ತಿಂಗಳಾಗ್ದ ನನಗದ ಅಂದ್ರೆ ಜಂಗ ಈಗ ಇದು ಯಾವ್ದು ಇದು ಯಾವ ಮಳೆ ಅಂತ ಗೊತ್ತಾದಿದ್ರೆ ಸಾಧಾರಣ ಮುಂದಿದ್ ಗೊತ್ತಾತ್ತ
0: ಇದು ಕೃತಿಕ ಅಲ್ಲ
1: ಇದು ಕೃತಿಕವಾ ಈಗ ರೋಹಿಣಿ ಅಲ್ದ ಬಪ್ಪುದ ಇನ್ ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ ಕಡಿಕೆ ಮೃಗಶಿರ ಮೃಗಶಿರ ಆದ್ಮೇಲೆ ಆದ್ರಿ ಮಳೆ ಆದ್ರಿ ಮಳೆ ಬಂದ್ರೆ ಆರ್ ನಕ್ಷತ್ರದ ಮಳೆ ಒತ್ತಂಬರ್
0: ಬಟ್ ಇದು ಹದಿನೈದು ದಿನಕ್ಕೆ ತಾನೆ
1: ಹದಿನೈದು ದಿನಕ್ಕೆ ವಾಯ್ದಿ ಅವಕ್ಕೆ ಆದ್ರಿ ಮಳೆ ಆದ್ರಿ ಮಳೆ ಹಾಗೆ ಆದ್ರಿ ಮಳೆಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಪ್ಪದ ಹಾ
0: ವರ್ಷಕ್ಕೆ ಆಸಾಡಿ ಬತ್ತಕ್ಕಂತ
1: ಆಸಾಡಿಕ್ಕಿಂತ ಮುಂಚೆ ಬತ್ತ ಆಸಾಡಿ ಅಂದ್ರೆ ಆದ್ರಿ ಮಳೆ ಅಪ್ಸುರಿಗೆಲ್ಲ ನಟ್ಟಿ ಆತ ಆಸಡಿ ಬಪ್ಸುರಿಗೆ ನಿಮ್ಗೆ ಪುನರ್ವಸ ಚಳಿ ಹಿಡ್ಸುದಲ್ದ ಅದಾಗಲಿ ಕಳಿ ಹೆಕ್ಕು ಟೈಮ್ ಕಳಿ ಹೆಕ್ಕು ಸಮೀಗ ಅದ್ ಬತ್ತ ಈಗ ನಟ್ಟಿ ಆಯ್ತು ಆದ್ರಿ ಮಳೆ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರ್ವಸ ಪುನರ್ವಸ ಅಂದ್ರೆ ಪುನರ್ವಸ ರಸ ಹಿಂಡತ್ತ ಅಂತ ಹೇಳುದು ಅದ್ರ ಅಷ್ಟು ಮಳಿ ಚಂದೇ ಮಳಿ ಬತ್ತಂದಳಿ ಹೇಳಿ ಕಡೆ ಪುನರ್ವಸ ಆದ್ಮೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರೆ ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ತರೆ ತಮ್ಮ ಹೊಟ್ಟೆ ಕೀಳ್ತಾಂದಳಿ ಹೇಳುದು ಹಾ ಆಗಳಿಕೆ
0: ಅಷ್ಟು ಬಿರುಸಾಗಿ ಮಳೆ ಗಾಳಿ ಮಳೆ ಎಲ್ಲ
1: ಹಾ ಪುನರ್ವಸ ಮಳಿ ಕಂಡಾಪಟ್ಟಿ ಬಂತಂತಾರ ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಮ್ರದ ಹಾ ಅಷ್ಟು ಅಂದ್ರೆ ಅಲ್ಲಿಯರಿಗೂ ಬತ್ತ ನೀರು ಆಮೇಲೆ ಅಕ್ಕ ಈ ಪುಷ್ಯ ಇದೆ ಕಣಿ ಇದು ಹೊಟ್ಟೆ ಕೇಳುತ್ತೆ ಹೊಟ್ಟೆ ಕೇಳಿತ್ತು ಅಂದ ಆಗಲಿಕ್ಕೆಲ್ಲ ಮಣ್ಣಿನ ಮನೆಯಲ್ಲಿ ಹಿಂಗೆ ಆರ್ ಎಸ್ ಎಸ್ ಸ್ಲ್ಯಾಬ್ ಇದೆ ಆರ್ ಸಿ ಸಿ ಎಲ್ಲ ಆರ್ ಸಿ ಸಿದೆಲ್ಲ ಮನೆ ಮಾಡ್ತಿರ್ಲ ಇದಿತ್ತು ಇಷ್ಟು ಗಟ್ಟಿಯಲ್ಲಿ ಇರ್ತಿರ್ಲ ಇದ್ದಿತ್ತು ಆರು ಮನೆ ಲೈಕ್ ಮನೆ ಮಾಡ್ತಿದ್ದೀರ ಮಣ್ಣಲ್ಲ ಮಣ್ಣಿಂದ ಆಪಕೋಯಿ ಎಲ್ಲ ಕಂಡಪಟ್ಟಿ ಮಳಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತ್ತಂದಳಿ ಕಡಿಕೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳೆ ಬತ್ತತ್ತ. ಅಸ್ಲಿ ಮಳೆಕ್ಕಿಂತ ಬಿಸಿಲಲ್ಲಿ ಸಮರ್ ಯಾಕಂದ್ರೆ ಆ ನಮ್ಮನಿ ಬತ್ತತ್ತಂದ ಅಳಿಯ ಮಳೆ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು, ಕಂಡದ್ದ ಕೇಂಡದ್ದು ಇತ್ಕಾಣಿ ಅದ ಅಸ್ಲಿ ಮಳೆಕ್ಕಿಂತ ಬಿಸಿಲಲ್ಲಿ ಸಂದ್ ಪುಷ್ಯ ಪುನರಸ ಪುನರಸ ಪುಷ್ಯ ಅಸ್ಲಿ ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ ಉತ್ರಿ ಉತ್ರಿ ಮಳೆ ಉತ್ರಿ ಮಳೆ
0: ಉತ್ತರಿಯ ಉತ್ತರಿಯ
1: ಉತ್ತರೆ
0: ಉತ್ತರೆ
1: ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
0: ಚಿತ್ರಿ
1: ಚಿತ್ತ ಹಸ್ತ ಚಿತ್ತ ಸ್ವಾತಿ ಅವಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳೆಗೆ ಎಲ್ಲ ಒಂದೊಂದು ಹೆಸರು ನಮ್ಮ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳುದು.
0: ಆಯಾ ಶಾರ್ಟ್ ಅಲ್ಲ ಇದು ಉದ್ದುದ ಚಿತ್ತ ಇರೋ ಚಿತ್ರಿ
1: ಇದು ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ ಉತ್ರಿ ಬಂದ್ರೆ ಕುತ್ರಿ ಎಲ್ಲ ಕೂಳಮ್ದ ಹುಬ್ಬಿ ಮಗಿ ಹುಬ್ಬಿ ಮಳೆ ಹುಬ್ಬಿ ಮಳೆ ಇತ್ಕಾಣಿ ಮಗಿ ಮಳೆ ಇದಾದ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ ಮಗಿ ಯಾರ ಮೇಲೆ ಹುಬ್ಬಿ ಮಗಿ ಮಳೆ ಇತ್ಕಾಣಿ ಮಗಿ ಮಳೆ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ ಹನಿ ಅಂತ ಹೇಳಿ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರತ್ತ ದಡ್ ದಡ್ ದಡ್ ದಡ್ ದಡ್ ದಡ್ ಅಂತ
0: ದಡ ದಡ್ ಬಂದ ಚೊಂಡಿ
1: ಹಿಂಗ್ ಮತ್ ಹಾಂಗ ನೀರತ್ತ ಒಂದೇ ಸಲ ಸ್ವಯ್ಯ ಬಂದ್ ಸ್ವಯ್ಯ ಹಾರ್ಕ ಹೋಯ್ ಆಯ್ತ ಅದ ಇದು ಮಗಿ ಮಳೆ ಮಗಿ ಮಳೆ ಆರ್ ಮೇಲೆ ಹುಬ್ಬಿ ಮಳೆ ಹುಬ್ಬಿ ಮಳೆ ಮಳೆ ಅಂತ ಹೇಳ್ರೆ ಅಬ್ಬಿ ಅದಿ ಹಾಲು ಕುಡ್ದಂಗಮ್ರ ನಿಧಾನ ಮಕ್ಕಳ ಹಾಲು ಕುಡ್ದಿದ್ಯಾ ಹಂಗೆ ನಿಧಾನ ಆ ಮಳೆ ಹಂಗೆ ಬರ್ಕೆ ಯಾಕಂದ ಹೇಳ್ರೆ ಆಗಳಿಕೆ ಗೆದ್ದಂಗಿ ಕೊನೆಯೆಲ್ಲ ಹಾಲು ನುಂಗು ಹೊತ್ತು ಹಾಲು ನುಂಗು ಹೊತ್ತಿಗೆ ಎಲ್ಲರೂ ದಡ ದಡ್ ದಡ್ ಮಳೆ ಬಂದಿದ್ರೆ ಅದು ಪೂರ ಉದ್ರಿ ಹೊತ್ತ
0: ಹಾಲು
1: ಪೂರ ಚಟ್ ಆತ ಅದೇ ಹುಬ್ಬಿ ಮಳೆ ಕಂಡಾಗೆ ನಿಧಾನ ಬತ್ತಿರದಿದ್ರೆ ಫಸಲ್ ಆಯ್ಕಾತ ಅಂದಳಿ ಹೇಳಿ ಹಾಗೆ ಅದು ಇದೆಲ್ಲ ಒಂದೊಂದು ಕ್ರಮ ಕಡಿಕೆ ಹಿಂಗೆ ಇರುತ್ತೆ ಕಡಿ ಮುಂದ್ ಮುಂದೆ ಹುಬ್ಬಿ ಮಗಿ ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತ ಲಾಸ್ಟಿಗೆ ಬಪ್ಪದ ಯಾವ್ದು ವಿಶಾಖಿ ಮಳೆ ಬತ್ತತ್ತ ಈ ದೀಪಾಳಿ ಹಬ್ಬದ ಸಮಯ ವಿಶಾಖಿ ಮಳೆ ಬಪ್ಪ ಆಗಮ್ರು ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷಜಂತುಗಳು ಜಾಸ್ತಿ ಅಮ್ರ ಹಾ ಮಳೆ ಹಿಂಗೆ ವಿಶಾಖಿ ಮಳೆ ಬಪ್ಪಾಗ ಅಂತ ಹೇಳ್ತಾರೆ. ಒಂದು ವೇಳೆ ವಿಶಾಖಿ ಮಳೆ ಬಂದದಿದ್ರೆ ಮಳೆಗಳ ರಾಜ ಯಾವುದು ಅನುರಾಧ ಯಾವುದಕ್ಕೆ ಹೇಳ್ತಾರೆ ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದು ಹನಿಯಾರು ಬೀಳ್ಕೆ ಅಂಬ್ರ ಆ ವಿಷ ಜಂತುಗಳೆಲ್ಲ ತಗ್ಗತ್ ಅಂತ ಹೇಳೋದಕ್ಕೆ ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕ ಅಂದಳಿ ಹಾಗೆ
0: ಸ್ವಾತಿ ಮುತ್ತಿನ ಮಳೆ
1: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ ಸೀರಿಯಲ್ಲ ಬಿಸಿಲಿ ಹಾಕ್ತಾರೆ
0: ಸ್ವಾತಿ ಬಿಸಿಲಿ
1: ಸ್ವಾತಿ ಬಿಸಿಲಿ ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ ಬೀಜ ಹಾಕ್ತಾರೆ ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದಳಿ ಅವೆಲ್ಲ
0: ಮತ್ ಇವ ಮತ್ತೊಂದು ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳೆ ಬಪ್ಪತ್ತಿಗೆ ಅದನ್ನ ಹಿಡ್ದು ನೀವು ಮಡಕೆಯಲ್ಲಿ ಇಟ್ಟರೆ ಆ ನೀರು ಅಷ್ಟು ಒಳ್ಳೇದಮ್ರ ಅಂತೇಳಿ ಹೇಳಿ ಆ ನೀರನ್ನು ಹಿಡ್ದಿಡಿನಿ ಅಂತೆಲ್ಲ ಹೇಳಿ
1: ಹೌದು ಅದನ್ನ ಹೇಳ್ತಾರೆ ಬೇಡೂರು ದೇವಸ್ಥಾನ ಮಗಿ ಮಳೆ ಇದೆ ಅದು ನೀರು ಹಿಡ್ದಿರ್ತಾರೆ ಅವ್ರಿಗೆ ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ದೇವಸ್ಥಾನದಾಗ ಹೌದೌದು ಮಗಿ ಮಳೆ ಇದು ನೀರ ಅದೆಲ್ಲ ಕ್ರಮ ಇತ್ತು ಸುಮಾರು ಇತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ ಆಗ್ಯಂಗು ಈಗ ಒಂದಾಳಾಗಿ ಅಂದ್ರೆ ಹಂಗೆ ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ 30 ಹಿಡಿ ಅಂದ್ರೆ 60 ಸೂಡಿ ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ ಕೈಯಂಗೆ 2 ತಳ ಇರುತ್ತೆ ಕಣಿ 2 ತಳ ಹಿಡ್ಕೊಂಡ್ರೆ 1 ಸೂಡಿ ಆಗಿ
0: ಅದನ್ನ
1: ಬಿಗ್ದು ಕಟ್ದಾಗಳಿಕೆ 1 ಸೂಡಿ ಆತ ಹಂಗಿಂದ 30 ಹಿಡಿ ಮಾಡ್ರೆ 60 ಸೂಡಿ ಮಾಡ್ರೆ ಒಂದಾಳಾಗಿ ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆದು ಹೋಯ್ಸುರಿ ಮಾತ್ರ ಬೇರೆ ಎಲ್ಲರಿ 30 ಹಿಡಿ ಆರ ಒಡೆಯರ್ ಮನೆ 35 ಹಿಡಿ ಆಗಿ ಒಯ್ಕಿದ್ ತಮ್ಮ ರಾಗಳಿಕೆ
0: 5 ಹಿಡಿ
1: ಜಾಸ್ತಿ 10 ಸೂಡಿ
0: 7 ಸೂಡಿ
1: ಹುಲ್ ಲೆಕ್ಕ ಮಾಡತ್ ಕಣಿ 1 ಸಲ್ಗಿ 7 ಸಲ್ಗಿ ಅಂತ ಹೇಳ್ರ ಹಾಗೆ ಆ ಲೆಕ್ಕದಂಗೆ ಇದನ್ನ ಆಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ ಕಡೆಗೆ ಅದಾದ್ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ 27 ದಿವಸದ ಒಂದ್ ತಿಂಗಳಾಗಿ
0: ಎಷ್ಟು ದಿನ ಬಿಟ್ಟಾಗಿ ನಾವು ಗೆದ್ದಿಗೆ ನೋಡುದು ಹೇಳಿ
1: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ ಕಾಣಿ ಅವು ಹೆಚ್ಚು ಕಮ್ಮಿ ಒಂದು 26-27 ಒಂದ್ ತಿಂಗಳು ಹಿಂಗೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ವಾಯ್ದಿ ಕಡೆಗೆ ಹೋದಾರ ಮೇಲೆ ಈ ಸಾಲ್ ನಟ್ಟಿ ಅಂತ ಮಾಡ್ತಾ ಬಂದ್ರಿ ಕಣಿ ಒಂದ್ ಸಮಯ ಎಲ್ಲ ಹಿಡ್ದು ಪುರಾ ಜನ ಗೆದೆ ಬಳ್ಳಿ ಹಿಡ್ಕಂಬ್ದ ಸಾಲ್ ನಟ್ಟಿ ಮಾಡೋ ಶುರು ಮಾಡ್ರಿ. ಸಾಲ್ ನಟ್ಟಿ ಮಾಡ್ರೆ ಲಾಯ್ಕ್ ಆತ ಹಂಗಂದಿಲ್ಲ ಮಿಷನ್ ಓಡಿಸುದು
0: ಓಡಿಸುದು
1: ಅದ್ರಂಗೆ ಈ ಸಾಲ್ ನಟ್ಟಿ ಮಾಡೋ ಶುರಿಗೆ ಅಂತ ಮಾಡ್ರಿ ಕೇಂದ್ರ ಅದಕ್ಕೆ ಆಗಿ ಹೆಚ್ಚು ಬೇಡಲ್ಲ ಆಗಿ ಕಮ್ಮಿ ಹೋಗ್ತಲ್ಲ ಆ ಕಾಲಕ್ಕೆ ಒಂದ್ ಆಳಾಗಿ ಅಂದ್ರೆ 15 ಹಿಡಿಗೆ ಬಂತು ಕೂಡ್ಲೆ ಅದು ಮತ್ತೆ ಮರಿಯಾಗಿ ಅದಕ್ಕೆ ಅದೊಂದು 18-17-20 ದಿವಸ ಆದಾಗಿನೇ ಒಯ್ದು ನೋಡ್ತಾ ಇದ್ದೀರ ಅದಕ್ಕೆ ಸಾಲ್ ನಟ್ಟಿಗೆಲ್ಲ ಕಡೆಗೆ ಈಗ ಮಿಷನ್ ಮ್ಯಾಟ್ ಆಗಿ ಬಂತಲ್ಲ ಈಗ ದಿನ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಅಂತ ಮಿಷನ್
0: ಬೇಡ ಅಷ್ಟು ಎಲ್ಲರಿಗೆ ಮ್ಯಾಟ್ ಆಗಿ ಹಿಡ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ ರೀ.
1: ಹಾ, ಮ್ಯಾಟ್ ಆಗಿ ಹಿಡ್ಕೊಂಡು ಮನೆಯವ್ರು ಹತ್ತಿಲ್ಲ, ಅವ್ರಿಗೆ ವಹಿಸಿ ಕೊಟ್ಟರೆ ನಟಿಕೆ ಹತ್ರಲ್ಲ ಈಗ. ಹಾ, ಇವ್ರು ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತು ಅಂದ್ರೆ ಹೇಳ್ತಾರೆ. ಆ ಮ್ಯಾಟ್ ಇಲ್ಲ ಹಾಕ್ತಾ ದುಡ್ಡು ಕೊಟ್ರೆ ಸರ್ ಎಷ್ಟು 120 130 ಎಷ್ಟೋಪ್ಪ ಮ್ಯಾಟಿಗೆ ಹಂಗಿಂದಲ್ಲ ದರ. ಅವ್ರು ಎಷ್ಟು ಕಂಡ್ರು ಅಷ್ಟು ನಟಿಕೆ ಹಾತೆ ಕಂಡ್ರೆ, ನಮ್ದು ಎಷ್ಟು ಗೆದ್ದ ಇತ್ತು ಅಂತ ಹೇಳ್ರ ಸೈ.
0: ಅದೇ ನನಗೆ ಈಗ ನೀವು ಇಷ್ಟು ಹೇಳೋತಿಗಿತ್ತಲ್ಲ, ನೀವು ಅಗಿ ಒಯ್ಯೋದು ಅಂತೇಳೆಲ್ಲ ಹೇಳ್ರಲ್ಲ, ನಾವು ಶಣಕಿಂದ ಕಂಡ್ಕೊಂಡು ಬಂದದ್ದು ಆ ಗೆದ್ದಿ ಆ ಕೆಸರು
1: ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರಲ್ಲಿ ಅದನ್ನ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದು ಮನೆ ಪದಾರ್ಥ ಮಾಡುದ. ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಂಬ್ರ ಜಾಕ್ಟಿ. ಈಗ ಅಂತ ಆಯ್ತು, ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು.
0: ಎಷ್ಟು
1: ಯಾಕೆಂದ್ರೆ ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ, ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೋಗ್ತಲ್ದ ಜಾಕ್ಟಿ ವಂಶ ಅವ್ ಸಂತಾನವೇ ಹೋಯೇ ಬಿಡ್ತಾತ ಈಗ. ಆಗಳಿಕಾರ ನೇಲ ಹೂಡು ಸುರಿಗೆ ಅಂತ ಆತಿತ್ತು, ಹೋಳಿ ಮಣ್ಣು ಆಚಿಗೂ ಒಂದ್ಸಲ ಈಚಿಗೂ ಒಂದ್ಸಲ, ಅದ್ರಾಗ ಈಚಿಗಿದ್ದಿದ್ರು ಮಕ್ಚಿ ಆಚಿ ಬೀಳ್ತಿದ್ದು, ಆಚಿಗಿದ್ರು ಮಕ್ಚಿ ಈಚಿ ಬೀಳ್ತಿದ್ದು. ಆಗಳಿಕ ಅವಕ್ಕೆಲ್ಲ ಪೆಟ್ಟಿರಲ್ಲ. ಈಗ ಗೆದ್ದಗಿದ್ದ ನೆಕ್ಕುಳ ಗೆದ್ದಗಿದ್ದ ಜಾಕ್ಟಿ ಪೂರ ಸತ್ತ ಸಾರಿ ಹೋದು,
0: ಚೂರ್ ಚೂರ
1: ಎಲ್ಲ ಹಾಳಾಗಿ ಹೋದು. ಈಗ ಮುಂಚಾರ ಹಾಂಗಿರ್ತಿರ್ಲ ಇದಿತ್ತು, ಹೋರಿ ಹುಂಟೆಗೆ ಅಷ್ಟು ಲಾಯ್ಕ್ ಆತಿತ್ತು. ಮತ್ತೆ ಈ ಹೋರಿ ಹುಂಟಿವು ಕಾಣಿ ಈ ನಟ್ಟೆಂಗು ಹಾಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಹೇಳು ಸುರಿ ನೆನಪತ್ತು ಕಡೆಗೆ ಹೊಂಬಲಾತ್ತ. ನಟ್ಟಿ ಮಾಡೋ ಸುರಿಗೂ ಮೊದ್ಲಿಗೆ ಇದಿತ್ತು ಎಂತ ಕೇಳ ಗಣಪತಿ ನಟ್ಟಿ ಅಂತ ಅಳಿತ್ತಲ್ಲ, ಗಣಪತಿ ನಟ್ಟಿ ನಟ್ಟಿ ಮಾಡೋ ಸುರಿ ಒಟ್ಟಲ್ಲ. ನಮ್ಮ ಕ್ರಮ ಎಲ್ಲ ದೇವ್ರಿಲಾಗ್ತಾಯಿ ನಾವು ಮಾಡ್ಕೊಂಡು ದೇವ್ರನ್ನ ನಂಬ್ಕೊಂಡ್ ಬಂತಲ್ಲ. ಜನಪದದ ಆಚರಣೆಗೆ ಎಲ್ಲದ್ರಗೂ ದೇವರೇ ನಮ್ಗೆ ಮುಖ್ಯ ಆಗಿರುತ್ತೆ. ಹಾಗಾಗಿ ಮೊದಲು ನಟ್ಟಿ, ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ, ಜನಪದರು ಅದನ್ನೇ ಮಾಡ್ಕೊ ಬಂದಿರ್ ಕಣಿ. ಆಗಳಿಗೆ ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ. ಗಣಪತಿ ನಟ್ಟಿ ಕೆಲವರು ಗಣಪತಿಗೆ ಪಂಚ ಕೆಜಿ ಹೇಳ್ಕೊಂಬಿತ್ತು, ಮುಡಿ ಅಕ್ಕಿ ಕಡುಬು ಹೇಳ್ಕೊಂಬಿತ್ತು, ಹಾಗೆಲ್ಲ ಮಾಡ್ತಾರೆ. ಹಾಗೆ ಮನೆಗೆ ನಟ್ಟಿಗೆ ಅಂತ ಕೇಳದಿದ್ರೆ ಈ ಕೊಬ್ಬೆಸ್ರ ಕಡಿಕೆ ಅಲ್ದ್ರೆ ಆವಡಿ ಬೇಸುದು ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
0: ಕಬ್ಬ ಹೆಸರು ಕಪ್ಪ ಹೆಸರು,
1: ಹಾ ಕಪ್ಪ ಹೆಸರು ದಡ್ಡ ಹೆಸರು ಬತ್ಕೊಂಡು ಅದು ಕಬ್ಬ ಹೆಸರು ಅಂಬುದು ನಮ್ಮದೇಗೆ. ಆಗ ಕಬ್ಬ ಹೆಸರು ಕಡಿಕೆ ಆವಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದು ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ ಕಣಿ ಅದಕ್ಕೆ ಹದ್ನ ಅಂತ ಹೇಳುದು, ಹದ್ನ ಅಂತಾರೆ ಮುಗೀತು ಇವತ್ತಿದ ಅಂದಳಿ, ಈ ವರ್ಷದ ಮುಗೀತು,
0: ಈ ವರ್ಷದ ನೆಟ್ಟಿ ಮುಗೀತು
1: ಮುಗೀತು. ಕಡಿಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ ಆ ಹೋರಿಗೂ ಕಣಿ ಎಷ್ಟು ಇದ್ ಮಾಡ್ತಿರ್ ಕಣ್ರೆ, ಈಗ ಗೆದ್ದೆಗೆಲ್ಲ ನಟ್ಟಿ ಯಾರ ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ಒಂದು ತಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಾಣಿ ಅದನ್ನ ಆಗಿನ ಒಂದು ತಳ ತಕೊಂಡು ಅದ್ರಾಗ ಏಟ್ ಪಾಲ್ ಮಾಡುದು, ಏಟ್ ಪಾಲ್ ಮಾಡಿ ಕೈನ ಹಿಂಗೆ ಕತ್ರಿ ಕೈ ಮಾಡಿ ಹಿಡ್ಕೊಂಡು ಈಚಿ ಎಡ್ದ ಬದಿಗೆ ಕೈಗಿದ್ದದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು, ಬಲ್ದ ಕೈ ಹಿಂಗಿದ್ದದಾಗಿನ ಎಡ್ದ ಕೈ ಎಡ್ದ ಬದಿಗಿದ್ದು ಹೋರಿ ಕೊಡು ತಿಂಬುಕ್ಕೆ. ಅವು ತಿಂತವಲ್ಲ ಅವು ತಿಂದ ಆರು ಗತಿಗೆ ಅವು ಬುಡ ಉಳಿತಲ್ಲ ತಲೆ ಮಾತ್ರ ಹೋಗಿ ತಿಂಬು ಕೊಡುದು, ಆ ಬುಡ ಉಳದನ್ನ ಅದೇ ಗೆದ್ದೆಗೆ ನಟ್ಟಿ ಮಾಡ್ತಿದ್ದೀರ. ಹಾ, ಗೆದ್ದಿ ನಟ್ಟಿ ಮಾಡಿಸ್ರಿಗೆ ಇನ್ನೊಂದಿತ್ತು, ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ, ಯಾ ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿದಿದ್ರೆ ಈ ನಟ್ಟಿ ಸಾಗುದಿಲ್ಲ ಅಂದ್ರೆ, ಅದಕ್ಕೆ ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡುವುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗ್ ಕಟ್ಟುತ್ತಾ ಬತ್ತರು, ಸೆರ್ಗು ಕಟ್ಟುತ್ತಾ ಬತ್ತರು ಪೂರ್ತಿ ಆತ್ಕಣೆ. ಮೊದ್ದೆ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕಲ್ಲ, ಎಲ್ಲರಿಗೆ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದು ಅಂತ ಅಳಿಯಂಬ್ರ, ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಹೇಳಿ. ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟಂತ ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರೋ ಈಗ ಹಿಂದಿದ್ರಿ ಏನ್ ಮಾಡುವ, ಕಡೆ ಉಳಿದಾರೆಲ್ಲ ಮುಂದ್ ಬಂದ್ರೆ ಲಾಸ್ಟಿಗೆ ಅಡಿಗೆ ಅವ್ರಿಗೆ ನಟ್ ಕೊಡ್ತಾರೆ. ಮತ್ತೆ ಪೂರ್ತಿ ಸುತ್ತ ಕಟ್ಟು ಸುರಿಗೆ ಒಳಗಿರ್ತಾರಲ್ಲ, ಈಗ ಯಾರಾದ್ರು ಉಳಿದ್ರೆ ಮಧ್ಯಗೆ ನೀವು ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರ ಬಸ್ರಿ ಹೆಂಗ್ಸ್ರಿ ಯಾರು ಯಾರು ಇದ್ದಿದ್ರೆ ಸುತ್ತ ಕಟ್ಟುವುದಿಲ್ಲ, ಅವ್ರ ಈಚೆ ಬಂದ ಆರ ಮೇಲೆ ಈ ಗೆದ್ದಿದ್ದು ಸುತ್ತ ಕಟ್ಟುವಂತ ಕ್ರಮ ಇತ್ತು. ಮತ್ತೆ ಈ ಅಗೇಡಿ ಮಾಡದ್ ಗೆದ್ದಿ ಇತ್ಕಣಿ, ಅಗೇಡಿ ಮಾಡದ್ ಗೆದ್ದಿ ನಡುಸುರಿ ಸೀದಾ ಹಾಂಗೆ ನೋಡುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ, ಅದು ಬಾಣಂತಿ ಗೆದ್ದಿ ಅಂದಾಳೆ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಳಿ, ಅಂದ್ರೆ ಈಗ ಆಗಿ ಹೋಯ್ತು ಅಷ್ಟೇ ಅಲ್ದ, ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಳ್ರೆ, ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನ ನಟ್ಟಿ ಮಾಡುದು. ಯಾಕಂದ ಹೇಳ್ರೆ ಅದು ಬಾಣಂತಿ, ಎಷ್ಟು ಕಾಳಜಿ ಎಷ್ಟು ಕೇರ್ ಹೆಂಗ್ ಮಾಡ್ತಿದ್ರು ಕಣಿ ಹಿಂದಿನ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ, ಅಂಥದ್ದು ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡು ಕಾಯ್ದೆ ಹೋಯ್ತಲ್ಲ, ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡು ಬಿಡ್ತಲ್ಲ ಅಂದಳಿ, ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮಗೆ ಚೂರ್ಚೂರಾರು ಕಾಂಬಕ್ಕೆ ಸಿಕ್ಕಿತ್ತು, ಇನ್ನು ಮುಂದಿನ ತಲೆಮಾರಿನವ್ರಿಗೆ ಕೇಂಬಕ್ಕೆ ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಾಗ್ತಿಲ್ಲ. ನಾವೇನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನಿ ಹಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ.
0: ಅದೇ ನಂಗಾಗ ನೀವು ಹೇಳೋತಿಗೆ ಆಗಿಂದ್ಲು ಆ ಗೆದ್ದಿ ಅಗೇಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡ್ದಾಗ ಅಲ್ಲೆಲ್ಲ ಹೆಂಗಸ್ರ ನೆಡ್ತಾ ಇಪ್ಪತ್ತಿಗ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ, ಕೆಸರು ಸ್ಮೆಲ್, ಆ ಪರಿಮಳ ನನ್ನ ಮೂಗಿಗೆ ಹೊಡಿತಿತ್ತು. ಶಿ ಅದೆಷ್ಟು ಲೈಕ್ ಐತಲ್ಲ. ಮತ್ತೆ ಅದೆಂತ ಹೇಳ್ತಾರ ಮೇಲಾಳ
1: ಮೇಲಾಳ
0: ಮೇಲಾಳ ಹಾ ಗಂಡಸ್ರ ಅವ್ರ ಆಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣ ಹೆಡ್ಗೆಗೆ ಹೊತ್ಕೊಂಡೋದು ಎಷ್ಟೆಷ್ಟೋ ದೂರದ
1: ಗದ್ದೆ ಆಗಳಿಕೆ ಒಬ್ರಿಗೆ ಒಬ್ರಿಗೆ ಹಿಡುಕಿಲ್ಲ ಅಂತ ಹೇಳ್ರಿ. ಈಗ ಮೂರ್ ಜನ ಇದ್ರನ್ ಮಾಡೋದು ಊರಿನ ಗದ್ದೆ ಹೋಯ್ಕರ್ ಮಾತಿ ಹೊರದು ಅಲ್ದೆ ಇದ್ರೆ ಒಂದು ಅಕೇರಿ ಹೊರ್ತಾರಿಗೆ ಒಂದ್ ಮರದ ಮೂರ್ ಕಾಲ್ ಅಂದ್ ಅಳಿಬತ್ತ ಮೂರ್ ಕಾಲ್ ಮೇಲೆ ಹೆಡ್ಗಿ ಬೆಚ್ಕಂದ್ ಹೆಡ್ಗಿ ಬೆಚ್ಕಂಡು ಕಾಡಿಗೆ ಒಂದ್ ನೆಗ್ಗು ಕೇರೋ ಜನ ಬೇಡ ಅಲ್ಲಿ ಮೇಲೆ ಬೆಚ್ಕಂಡೆ ಅದಕ್ಕೆ ತುಂಬುದು ಅಲ್ದೆ ಇದ್ರೆ ಈಗ ಫಸ್ಟ್ ಇದ್ದ ಒಬ್ರಿಗೆ ಕೆಳಗೆ ತುಂಬಿ ಅದನ್ನ ಮೇಲೆ ಬೆಚ್ಕಂದ್ ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಅಷ್ಟು ನಾನು ಹೊತ್ಕೋಯ್ಕಲ್ಲ ಅವ ಮೂರ್ ಕಾಲ ಆಗಿದ್ದಕ್ಕೆ ಹಿಂಗೆ ಮಾಡಿ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ ಆ ಮೂರ್ ಕಾಲ ಅಂದಳಿ ಎಲ್ಲರ ಮನೆಗೆ ಎತ್ತೈತಿ. ಈಗ ಮೂರ್ ಕಾಲು ಇಲ್ಲ ಅಂತ ಕಾಲು ಇಲ್ಲ ಈಗ ಮಾಡುವರೆ ಇಲ್ಲ ಅಲ್ದ ಅಗಿಯಲ್ಲಿತ್ತ ಕಡಿಕೆ ಅದೇ ನೀವು ಹೇಳ್ರಿ ಆಗ ಆಗಳಿಕೆ ಆ ನಟ್ಟಿ ಮಾಡೋಸರಿಗೆ ಆ ಮೇಲಾಳು ಒಬ್ಬರಲ್ಲಿ ನಿತ್ಕ ಇದ್ದಾಗಳಿಕೆ ಆ ಮೇಲಾಳಿ ಬೊಯ್ದು ಆ ಗೆದ್ದೆಗಾಪು ಸಂಭಾಷಣೆ ಎಲ್ಲ ಎಷ್ಟು ಲಾಯಕ್ ಒಬ್ಬೊಬ್ಬರ ಮನೆ ಕಷ್ಟ ಸುಖಗಳೆಲ್ಲ ಅದ್ರಲ್ಲಿ ವಿಚಾರಗಳೆಲ್ಲವೂ ಬರ್ತಿದ್ದು ಬರೇ ಒಂದು ಯಾರನ್ನೂ ದೂರ್ಕಂತ ಇರಲೇದಿತ್ತು ಖುಷಿ ಬೇಜಾರು ಎಲ್ಲವನ್ನ ಅಲ್ಲಿ
0: ಹಂಚ್ಕೊಂಡ್ಕೊಂಡು ಆ ಹೆಂಗಸದ ಒಂದು ತಂಡ ಇರತ್ ಕಣಿ ಬೆಟ್ಟ ಬೆಟ್ಟಿಗೆ ಒಂದೊಂದು ತಂಡ
1: ಹೌದು
0: ಅದ್ರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕ ಅಕ್ಕ ಓ ಅಕ್ಕ ಅಕ್ಕ ಬಾರ ಹಾಪನ ಚಾಯಿಲೇ ಚಾಯಿಲೇ ನಿಂದಿನ್ನು ನಿಂದೊಂದು ಎಷ್ಟೊತ್ತಿಗೆ ನಾನು ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
1: ಗೊರ್ಬ ಗಣಸ್ರಿ ಕಂಬಳಿ
0: ಕಂಬಳಿ
1: ಎಂತ ಇಲ್ಲಿ ಈಗ ಎಲ್ಲ ಒಬ್ರೊಬ್ರು ಬತ್ತ ರೈನ್ಕೋಟ್ ಹಾಕೊಂಡೆ ಬಾಪದೀಗ ಹೌದಲ್ಲಿ ಯಾರಿಗೆ ಬಂದಿತ್ತು ಕಡಿಕೆ ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿ ಇದ್ರು ಕಣಿ ಅವ್ರು ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕಿ ನೇಲ್ ಹೊತ್ತಿಲ್ಲ ಅಲ್ಲೇ ಈ ಮುಲ್ಲಿ ಮುರ್ಕಾಣಿಗೆಲ್ಲ ನೇಲ್ ಹೊತ್ತಿಲ್ಲ ಅಲ್ಲಿ ಒಂಚು ಕೊಚ್ಚಿ ಕೊಡ್ಕ ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸರು ಬೊಯ್ದು ಕಾಣ್ಕ ಎಂಥದ್ದು ಕೊಚ್ಚ ಸಮಯ ಇಲ್ಲ ಮೇಲಾಳಿ ಸಂಬಳ ಕೊಡುವುದಿಲ್ಲ ಅವ ಧರ್ಮಕ್ಕೆ ಬಂದು ಮಾಡ್ತಾನೆ ಇಲ್ಲ ಹಾಂಗೆ ಹಿಂಗೆ ಅಂದಳಿ ಅವನಿಗೊಂದು ಬೈಗುಳ ಕಡಿಗೆ ಅವರೊಂದು ಅದನ್ನ ಮತ್ತೂ ಒಂಚು ಕೊಚ್ಚಿ ಕೊಡುದ ಮತ್ತು ಹೊಯಂಗಿ ಗೆದ್ದ್ಯಾರು ಬೇರೆ ಗೋಸರ್ ಗೆದ್ದ್ಯಾರು ಹಿಂದಿನ ದಿವಸ ಹುಡಿ ಹಾಕ್ಲಕ್ಕ ಹೊಯಂಗಿ ಗೆದ್ದಿ ಅದೇ ದಿವಸ ಹುಡಿ ಅದೇ ದಿವಸ ನೋಡ್ಕೊ ಹೊಯಂಗಿ ಗಿರಿತ್ ಹೊಯಂಗಿ ಗೆದ್ರೆ ನೋಡುಕಾಯ್ತಿಲ್ಲ ಕೈ ಹರಿತಿಲ್ಲ ಕೈ ಹರಿದ್ರೆ ಇಲ್ಲೆಲ್ಲ ಈ
0: ಬೇರೆ
1: ಕಣ್ಣೆಲ್ಲ ನೋವು ಶುರು
0: ಹೌದು
1: ಮತ್ತೆ ಗೋಸರ್ ಪರ್ಮಳ ಅಂದ್ರೆ ನೀವು ಪರ್ಮಳು ಹೌದು ಅದ್ರ ಸಂಗ್ ಮದ್ದು ಹೋದಿ ಮಳಗಲಪ್ಪಂಗೆ ಗೆದ್ದಿನ ಕಾಲು ನಂತಿಂತ ಕಾಣಿ ಗೋಸರ್ ಗೆದ್ದಿ ಹೋಗಿ ನಟ್ಟಿ ಮಾಡಿ ನಂಜ್ ಪೂರ ಹತ್ ಹಾ ನಂಜ್ ಪೂರ ಹತ್ ಗೆದ್ದೆ ನಂತಿಂತಲ್ಲ ಅದೇ ಜಡ್ ಮೇಲೆ ತಿರುಗಿ ನಂಜ್ ಹೆಚ್ಚತ್ತು ಹಾಗೆ ಮತ್ತೆ ಕಾಲು ಅಜ್ಜಿ ತಿಂತ ಅಂತ ಹೇಳ್ತು ಒಟ್ಟೊಟ್ಟಿ ಅದೆಲ್ಲ ಈ ನಂಜಾಗ ಅದ್ರಾಗ ಆಗ್ದು ಅದೇ ಗೋಸರ್ ಗೆದ್ದಿ ಇಳಿದ್ರು ಹತ್ತ ನಂಜಲ್ಲ ಮತ್ತೆ ಆಗಳು ಹೇಳ್ದಂಗೆ ನಿಮ್ಗೆ ಈ ಭತ್ತದ ನೆಲ್ಲಿ ಹಿಂದಿಂದಲ್ಲ ಹಳಗ ಜೀರ್ಸಾಲಿ ಕಣ್ವ ಕುತ್ತುಂಬರಿ ಗುಡ್ಡಿನೆಲ್ಲ ಕಡಿಕೆ ಇನ್ನು ಎಂತ ಸುಮಾರಲ್ಲ ಇದ್ದ ಜಯ
0: ಜ್ಯೋತಿ
1: ಕರಿಮೆ ಹಾ ಕರಿಮಲ್ಲಿಗೆ ಜ್ಯೋತಿ ನಿಮ್ಮ ಹೆಸರಿದ್ದ ಲಾಯಕ್ ನೆನಪಿತ್ತು ನಿಮ್ಗೆ ಜ್ಯೋತಿ
0: ಗೌರಿ
1: ಗೌರಿ ಇವೆಲ್ಲ ಮಸ್ತ್ ಭತ್ತದ ನೆಲ ಶಣಕಿ ಇವೆಲ್ಲ ಇದ್ದಿದ್ದು ಮಸ್ತ್ ಈಗ ಎಲ್ಲಿತ್ತು ಅದೇ ಅದೇ ಅದೇ ಎಂ ಫೋರ್ ಅಂದಳಿ ಹೇಳತ್ ಕಣಿ ನಾವು ಎಂ ಫೋರ್ ಅದು ಒಂದೇ ಉಳಿಸ್ಕೊಂಡದ್ ಬಿಟ್ಟದಿದ್ರೆ ಮತ್ತೆ ಯಾವ್ದಿಲ್ಲ ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದ ಹುಲ್ಲು ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
0: ಗೌರಿ
1: ಗೌರಿ ಉದ್ದ ಅದ್ ಮ್ಯಾಲೆ ಸತ್ತು ಜಯನು ಇದ್ ಮಾಡ್ತಾರೆ ಕರಿ ಮಲ್ಲಿಗೆ ಅಂತ ಬತ್ತ ಅವೆಲ್ಲ ಈ ಬಡಸುರಿಗೆ ಹೊಡಿ ಮಂಚಕ್ಕೆ ಜಪ್ಪಿದ್ರೆ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ ಬಡಿತ
0: ಕರೆಕ್ಟ್ ಅದು ಉದ್ದ ಅಷ್ಟು ಮನ್ಕೊಂಡು ಗೆದ್ದಂಗೆಲ್ಲ ಮನ್ಕೊಂಡಿರ್ತಾವ್
1: ಅಡ್ಬಿಡ್ತು ಗಾಳಿ ಬಂದ್ರೆ ಸೈ ಅಡ್ಬಿಡ್ತು
0: ಹೌದು
1: ಈಗ ಅದೆಲ್ಲ ಅಂತ ಇಲ್ಲ ಬಿಡಿ
0: ಕಡಿಗೊಂದು ಫೇಮಸ್ ಇದು ಪಲ್ಗುಣಿ
1: ಪಲ್ಗುಣಿ ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್
0: ಹಾ
1: ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ ಅವ್ರು ಮ್ಯಾಟಿನರ್ ತಂದು ಹಾಕುದಲ್ಲೇ ಅದೇ ಎಂ ಫೋರ್ ಅಂದ್ರೆ
0: ಹೆಚ್ಚಾಗಿ
1: ಅದೇ ಅದೇ ಹಾಕುದು
0: ಮತ್ತೆ ಅದೆಲ್ಲ ಹೊಸ್ತು ಬಂದಿತ್ತಂಬ್ರಿ ಈಗ ಕೃಷಿ ವಿಜ್ಞಾನ ಕೇಂದ್ರದವ್ರು ಬೇರೆ ಬೇರೆ
1: ಕಂಡಿಡ್ತಾ ಇದ್ರೆ ಇದು ಮುಂಚೆ ಕಂಡಿಡ್ದಲ್ಲ ಹೋದು ಬದಿ ಇವೆಲ್ಲ ಬಂದ್ವೇ ಇಲ್ಲ ಅವೆಲ್ಲ ಕಟ್ಟಡಕ್ಕಿತ್ತ ನಮ್ಗೆ ಇವು ಎಡ್ಕಿನ ಆಯಿಲ್ಲ
0: ಕೆಲವು ಕೆಲವು ಸಣ್ಣ ಸಣ್ಣದ
1: ಸಣ್ಣ ಭತ್ತು
0: ಲಾಯ್ಕ್
1: ಲಾಯ್ಕ್ ಲಾಯ್ಕ್ ಇರತ್ತೆ ಇದೆಲ್ಲ ಇದು ಕಡಿಗೆ ಹಾಂಗ ಆರೋಗ್ಯತೆಗೆ ಇವೆಲ್ಲ ಶುರು ಆದ್ಮೇಲೆ ಕಡಿಗೆ ಕೊಯ್ಲು ಬತ್ತ ಕೊಯ್ಲ ಈ ಗೆದ್ದಿಗೆ ಅದೇ ನಟ್ಟಿ ಮಾಡೋಸರಿಗೆ ನಾವು ಆಗಲಿಕ್ಕೆ ಜನಪದ ಹಾಡಂಗೆ ನಿಮ್ಗೆ ಹೇಳಿದ್ದಕ್ಕೆ ದೀರ್ಘಾವಧಿ ಹಾಡುಗಳೆಲ್ಲ ಎಷ್ಟು ಇದಿದ್ದು ನಮ್ಮ ನಟ್ಟೆಂಗೆ ಒಂದೊಂದು ಸಾಧಾರಣ ಅರ್ಧರ್ಧ ಗಂಟಿದು 20 ನಿಮಿಷದ್ದು ಎಷ್ಟು ಹಾಡಿದ್ದು ಈಗ ಎಲ್ಲ ಮಿಷನ್ ಬಂದಾದ್ಮೇಲೆ ಆ ನಟ್ಟಿ ಹಾಡಂಬುದು ಕೇಂಬಿಕೆ ಇಲ್ಲ ಮನ್ಸರೇ ಇಲ್ಲ ಇದ್ದಾರು ಈಗ ಯಾರು ಹೇಳುದಿಲ್ಲ ನಟ್ಟಿ ಹಾತಿದ್ರು ಅದನ್ನ ಹೇಳುದಿಲ್ಲ ನಟ್ಟಿ ಆಪದೆ ಕಮ್ಮಿ ಅನ್ ಮಾಡಿ ಯಾರು ಮಾಡುದು ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು ಎಷ್ಟೆಷ್ಟು ಚಂದದ ಹಾಡುಗಳು ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ ಇದು ಅಂದ ಕಣಿಕೆ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ನೀರೆದ್ದು ಹರಿಲಿಲ್ಲ ಶಿವಲಾಲಿ.

0: ಹರಿಲಿಲ್ಲ ಶಿವಲಾಲಿ ಹಿಂಗಿಂದೆಲ್ಲ ಹಾಡು ದೀರ್ಘಾವಧಿ. ಇದೊಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದ ಇದು ನೀರು ಬತ್ತಿಲ್ಲ ಅಂದ ಮಗನ ಕರೆದು ಕೇಂಡಾಗಳಿಕೆ ಮಗ ಜೋಯಿಸ್ರ ಮನೆಗೆ ಹೋಯ್ಕೆ ಅಂತ ಜೋಯಿಸ್ರ ಮನೆಗೆ ಹೋಯ್ಕೆಂಡ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ ಕುರಿ ಬಲಿಯ ಕೋಳಿ ಬಲಿಯ ಅಂತಂದು ಕೇಂದ್ರಗತಿ ಅದು ಯಾವುದು ಆತಿಲ್ಲ ನರಬಲಿ ಕೊಡ್ಕಂದಳಿ ಹೇಳ್ತಾರೆ ಅವ್ರ ನರಬಲಿ ಯಾರನ್ನು ಕೊಡೋದು ಕೇಂಡಾಗಳಿಕೆ ಮಧ್ಯದ ಮಗನ ಹೆಂಡ್ತಿನ ನರಬಲಿ ಕೊಡ್ಕಂದು ಹೇಳ್ತಾರೆ. ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತಾ ಹಿಂಗೆ ಹಿಂಗಂದಳಿ ಆ ಮನೆಗೆ ಉಳಿದ ಸೊಸೆಯರಿಗೆಲ್ಲ ಗೊತ್ತಾಗ್ತವ್ರು ನಾಲ್ಕು ಜನ ಏನೋ ಸೊಸೆಯ ಐದು ಜನ ಎಷ್ಟು ಸೊಸೆ ಇರ್ತಾರೆ ಅವ್ರಿಗೆ ಗೊತ್ತಾರ್ಗತಿ ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಪದ ಸೊಪ್ಪಿಗೆ ಹೋರ್ಗತಿಗೆ ಅವರವರೇ ಮಾತಾಡ್ಕೊಂಬ ನಾವು ಇವತ್ತಿಷ್ಟು ಜನ ಇಷ್ಟೊತ್ತಿಗೆ ಐದು ಜನ ಇತ್ತು ನಾಳೆ ಇಷ್ಟೊತ್ತಿಗೆ ಐದು ಜನ ಇಪ್ಪುದಿಲ್ಲ ಇದ್ರಾಗೆ ಅಂತ ಹೇಳುದು ಆ ಸೊಸೆಗೆ ಹೇಳುದಲ್ಲ ಅವರು ಅವಳ ಹತ್ರ ಇವ್ರಿಗೆ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು ನೀ ಮನೆಗೆ ಹೋಗು ಅಂದಳಿ ಹೇಳಿಪ್ಪದ ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದು ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳು ಬಲಿ ಕೊಡ್ಕಂದು ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳು ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು ಬಂದಾದ ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕೆರೆಗೋಸ್ಕರ ಅವಳನ್ನು ಬಲಿ ಕೊಡೋದು. ಬಲಿ ಕೊಟ್ಟ ಆರುಗತಿಗೆ ಎಂತತ್ತು ಅವಳೊಂದು ತಾವರೆ ಹೂವಾಯಿ ಹುಟ್ಟಾಳು ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯ ಹೋಯ್ಕಾರದು ಮಾಯ ತುಂಬ ಜೋರು ಇರ್ತಾಳೆ ಈಗ ನಾಲ್ಕರ್ದ್ರೆ ಬತ್ತಾಳು ಅವಳಂದಳಿ ಹೇಳಿ ನೀನು ನನ್ನ ಸೊಸೆಯಾರೆ ನೀ ಹೌದಾದಿದ್ರೆ ನೀ ನನ್ನ ಸೆರ್ಗಿಗೆ ಬರ್ಕಂದಳಿ ಅವಳು ಸೆರ್ಗ ಹಾಸೋದು ಬತ್ತಿಲ್ಲ ಕಡೆ ಲಾಸ್ಟಿಗೆ ಗಂಡ ಕರೀತ ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ. ಇದೊಂದು ಜಾನಪದ ಕತಿ ಹಾ ಇದು ಸುಮಾರು ದೊಡ್ಡ ಕತಿ ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು ಅವ್ರು ಹಾಡಂಗೆ ಹೇಳ್ಕೊಂಡು ಹೋಪ್ಪ ಅಂತ ದೀರ್ಘಾವಧಿ ಹಾಡುಗಳಿವಲ್ಲ ಒಂದು ಅರ್ಧ ಗಂಟೆ
1: ಅಲ್ಲ ದೀರ್ಘಾವಧಿ ಬೇಕು ಯಾಕಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ ಅವ್ರು
0: ಒಂದು ಅಷ್ಟೊತ್ತಲ್ಲಿ
1: ತಿಂಬುದು ಎಂತ ಯೋಚನೆ ಇಲ್ಲ ಅವ್ರಿಗೆ ಅಂದ್ರೆ
0: ಕೆಲಸ ಕೆಲಸ ಮಧ್ಯ ಎಲ್ಲ ಒಂದ್ಸಲ ಒಂದು ಚಾಚಿ ತಿಂದ್ರು ಆಯ್ತು ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿ
1: ಒಂದು ಒಂದೂವರೆ ತಿಂಗಳ ಈ ಗೆದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸರ ಅಥವಾ ಗಣಸರ ಇದ್ರಲ್ಲ ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ ಕೊಡುದಿಲ್ಲ
0: ಅವ್ರಿಗೆ ಕೆಲಸ ಅವ್ರ ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟಿದ್ರೆ ಮನೆ ಮಕ್ಕಳು ಹೊಟ್ಟೆ ತುಂಬಿಸುದು ಯಾರು ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು ಅವ್ರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು ಒಂದು ಸೇರೋ ಎರಡು ಸೇರೋ ಅಕ್ಕಿ ಅಂಬ್ರ ಫಸ್ಟ್ ಮೊದಲು ಮುಂಚೆಲ್ಲ ಕಡಿ ಕಡಿ ಜಾಸ್ತಿ ಆಯ್ತವಂತ ಅದ್ರಾಗ ಅವ್ರು ಇಡೀ

0: ಅಂತೂ ಮತ್ತೆ ಮಣ್ಣು ತುಂಬ ಅಲ್ಲೇ ಹುಳ ಆತು. ಆಗಲಿಕ್ಕೆ ಅದಕ್ಕೊಂದು ಸಳಕೆ ಹಾಕೋದಂತ ಬತ್ತಿ, ಒಂದು ಬೀಳೆ ರತ್ಕಣಿ ಈ ಹೊಳೆ ಬದಿಗೆ ಅಲ್ಲಿ ಒಂದು ಬೀಳು ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗೆದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಹುಂಟಿ ಮಾಡಿಸ್ರಿ ಹೊಡಿತ್ರ. ಅದ್ರ 10 ಪಟ್ಟು 100 ಪಟ್ಟು ಪ್ರೀತಿ ಕಡೆಗೆ ತೋರ್ತ್ರ ಆ ಹೋರಿ ಸಾವುಕಾರ ಯಜಮಾರ. ಅವಕ್ಕೆ ಏನು ಅಕ್ಕಚ್ಚು ಮಾಡಿ ಹಾಕುದೇನು, ಅವಕ್ಕೆ ಹುಲ್ ಕೊಯ್ಕ ಬಂದು ಹಾಕುದೇನು,
1: ಹುರುಳಿ
0: ಹೊರಳಿ ಕೈಕಲ್ ಗಟ್ಟಿ ಹಾಕೆ ಮೆದ್ಗಲ್ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ್ ಆಗಿರತ್ತ. ಅವು ಕಾಲೆಲ್ಲ ಗಟ್ಟಿ ಹಬ್ಬ ಹೊರಳಿ ಹಾಕುದ ಕಡೆಗೆ ಅದು ಎರ್ತ ಕೊಡು ಸುರಿಗು ಹಾಗೆ ಬೆಳಗ ಮುಚ್ಚಿ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚ್ಚಕ್ಕಿ ಇತ್ಕಣಿ ಕೊಚ್ಚಕ್ಕಿ ಬೇಸು ಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು. ಮೆತ್ತಿ ಹಾಕಿ ಕಾಯಿ ಹರ್ದ ಹಾಕಿ ಬೇಸು ಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಹಬ್ಬದ ಅಷ್ಟು ಲಾಯ್ಕ ಆತ. ಕಡೆಗೆ ಅದ್ರ ಸಂಗ್ತ ಈ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರು ಕೆತ್ತಿನ ಯಾವ್ದಾರ ಒಂದು ಕೆತ್ತಿ ಬಂದು ಕೆತ್ಕ ಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದನ್ನು ನೀರು ತೆಗೆದು ಆ ನೀರಂಗೆ ಇದನ್ನು ಬೇಸುದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಯ್ಲಿ ತಂಪಾಯ್ಲಿ ಅಂತ ಹೇಳಿ ಹಿಂಗೆಲ್ಲ ಮಾಡುದು. ಮತ್ತೆ ಎರ್ತ ಕೊಟ್ಟಾರ್ಮೆ ಹೋರಿದು ಹೂಡ್ ಕೊಟ್ಟುಕ್ ಇಲ್ಲ ಆ ವರ್ಷ ಮತ್ತೆ ಕೊಟ್ಟುಕೆ ಇಲ್ಲ ಹೂಡು ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡುಕಿಲ್ಲ. ಹಾಗಿನ ಕ್ರಮ ಇತ್ತು. ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಿಸುದು ಇದನ್ನೆಲ್ಲ ಮಾಡ್ಕಂತ ಇದೀರ.
1: ಹೋರಿ ಅಂದಾಗ ಇನ್ನೊಂದು ನೆನಪಾಯ್ತು ಕಣೆ, ಈಗ ಆ ಹೋರಿ ಆಗಲಿಕ್ಕೆ ಎಲ್ಲರ ಮನೆಗೆ ಇರ್ತಾ ಇರ್ಲಿಲ್ಲ. ಯಾರ್ದು ದೊಡ್ಡ ಬ್ಯಾಸ ಇದ್ ಮನೆ ಎರಡು ಜೋಡ ಹಂಗಲ್ಲ, ಅಣ್ಣ ಹತ್ರ ತಮ್ಮ ಇದಕ್ಕೆ ಈ ಸಣ್ಣ ಸಣ್ಣ ಹಿಡುವಳಿ ಅಣ್ಣ ಇದು ಒಂದು ನಾಡ್ದಿ ಪತ್ರ ಹೆಂಗಸರು ಒಪ್ಪಿರು ಒಂದು ಹುಂಟಿ ಮಾಡಿ ಕೊಡೆ ಒಂದು. ಆಗ ಅವ್ರ
0: ರಾಜರು ಎಂತ ಹುಡಿ ಕೊಡ್ತಿದ್ ಮತ್ತೆ ಆ ಹುಡುವಂಗ ಆಗಲಿ ಕಾಣಕ ಆ ಒಳಲ್ ಹುಂಟಿ ಒಳಲ್ ಹಾಕುದು ಎಷ್ಟು ಚಂದ ಅಂದ್ರು ಅಷ್ಟೂ ಲಾಯ್ಕ ಅದನ್ನ ಕೇಂತ ಕಣ್ಕಂಬಾಗ ಅಪ್ಪದ. ಈಗಲ್ಲ ಎಲ್ಲಿತ್ತು ಆ ಒಳಲಿಲ್ಲ
1: ಒಳಲೆಲ್ಲ ಮರ್ತು ಹೋಯ್ತು ಅವ್ರಿಗೆ ನೆನಪು ಹೋಯ್ತು. ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದೆ ಸುಮಾರು ಸಮಯ ಆಯ್ತು ಮಗ, ಈಗ ನಮ್ ನೆನಪಿಲ್ಲ.
0: ಮತ್ತೆ ಈ ಒಳಲಾಯ್ಲಿ ನೀವು ಬತ್ತೋಳು ಹಾಡಾಯ್ಲಿ ಅವ್ರಿಗೆ ಹಾಗೆ ಕೂತ್ರೆ ಅವ್ರು ಹೇಳುದಿಲ್ಲ ಅವ್ರಿಗೆ ಅದ್ರ ಮಾಡ್ತಾ ಇರ್ಕ ಆ ಕೆಲಸದಾಗ. ಮತ್ತೆ ಆ ಹೇಳ್ರಿ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರ ಲಾಯ್ಕ್ ಆಗಲಿ. ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ್ ಹುಮ್ಮ ಬಲ್ದ ಬಲ್ದ ಓ ಅಂದವ್ರು ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಹಾ ಎಂತ ಯತಿ

ಬಲ್ದ ಬಲ್ದ ಓಮ್ದವ್ರು ಎಷ್ಟು ಚಂದ ಅಂದರೆ ಆ ದಾಟಿತ್ತು ಕಾಣಿ, ಅದು ಅವರೇ ಹೇಳ್ಕೊ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತು ಅದ್ರಾಗೂ ಇನ್ನೊಂದು ಇತ್ತು ಅಂತ ಕಂಬಾಳಾಗೆ ಕಂಬ

0: ಮಾ ಬಲ್ದಾ ಬಲ್ದಾ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತೆ ಶೇ ಇದನ್ನೆಲ್ಲ ನಾವು ಕಳ್ಕೊಂಬ ಆಗೈದಿತ್ತು, ಇದು ಇನ್ನೂ ಬೇಕಿದ್ದಿತ್ತು, ಇನ್ನೂ ಬೇಕಿದ್ದಿತ್ತು ಅನ್ಸತ್ತೆ ಅನ್ಸತ್ತಷ್ಟೇ
1: ನಂಗೆ. ಹೇಳುವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಪಾಣಿ ಪಂಚೆ ಅದಕ್ಕೆ ಕರಿಮಸಿ ಅದು ಕೇಸರಿ ಗೀಸರ ಅದ್ ಪಾಣಿ ಪಂಚೆ ಮಣ್ಣಿಗೆ ಒಂದು ಹಾಳಿ ಹಾಕೊಂಡ್ರೆ ಹಾಕೊಂಡ್ರೆ ಇಲ್ದಿರಲಿಲ್ಲ
0: ಚಳಿ.
1: ಒಂದು ಗೊರ್ಬ ಜರಿ ಕೊಟ್ಟೆ ಕಟ್ಕೊಂಡು ಇಡೀ ದಿನ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳತ್ತ ನಾವು ಒಂದು ಗಂಟೆ ಇವತ್ತು ತಿರುಗೋಕೆ ಆತಿಲ್ಲ ಬಿಡಿ, ಒಂದು ಅರ್ಧ ಗಂಟೆ ನಮ್ಗೆ ನಡೆದ್ರೆ ಹೆಂಗತ್ತ ಅಂತದ್ದು. ಆ ಕೆಸರು ಗೆದ್ದಂಗೆ ಯಾರದೇ ಇಲ್ಲಿ ಕಾಲು ಬತ್ತತ್ತು, ಒಂದು ಚೂರು ಆ ಆಯಾಸವನ್ನು ತೋರಿಸ್ಕೊಂಡೆ. ನನ್ನವರು ತನ್ನವರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳು ಲಾಯ್ಕಿ ಇರ್ಕಂದಳಿ ಹೇಳಿ ಅದ್ರ ಪ್ರತಿಫಲವೇ ಇವತ್ತು ನಾವು ಬದುಕುತ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ, ಅವರೇ ಕಾರಣ ಒಂದಿತ್ತಲ್ಲ. ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು
0: ಇದಿಷ್ಟು ಆಪ್ಗೆ ಆಗಿದ್ದಿತ್ತು ಅನ್ಸುತ್ತೆ ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನೂ ನಾವು ಮುಂದುವರು ಬರೆದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ, ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕೊಂತ ಬಿಟ್ರೆ ದಿನನಿತ್ಯದ ಬದುಕಂಗಿಲ್ಲ ಅಲ್ಲ. ಈಗ
1: ನಿಜ ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ನೇತಾಡುದು
1: ಆಡುದು
0: ಮಕ್ಕಳನ್ನ ಎಳ್ಕೊಂಡು ಹಾಪದ
1: ಹೋಗಿ
0: ಹುಡ್ಕೊಂಬ ಒಬ್ರೊಬ್ರು ನಂಗೆ ಇದು ಬೇಕು ನಾನು ಕೂಕಂತ. ಈಗ ಇನ್ನು ಅದ್ರಾಗೂ ಹೇಳುದು ಎರಡು ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರು ಹಾಗೆಲ್ಲ ಅದ್ರ ಒಂದ್ಸಲ ಹಿಂದಕ್ಕೆ ತಿರುಗಿ ದೀಡ್ಡ ಬೀಳುದು ಅದೆಲ್ಲ ಆತಿದ್ದಿತ್ತು. ಆಗಳಿಕ್ ಈಗ ಕಣಿ ಮೋಟ್ರ್ ಗೀಟರ್ ಎಲ್ಲ ಇದ್ರು ಕೃಷಿ ಮಾಡುದಿಲ್ಲ ಆಗಲಿಕ್ಕೆ ಅಷ್ಟು ಗದ್ದಿಗೆ ನೀರು ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಕಂಡಿತ್ತು ನಾವೆಲ್ಲ ಕಂಡಾರೆ ಅದನ್ನೆಲ್ಲ ಇದು ಮಾಡಿದ್ದಾರೆ ಅವರೆಲ್ಲ ಆಗಲಿಕ್ಕೆ ಅದನ್ನು ಮಗು ಸುರಿಗೂ ಸಮೇತ ಯಾವುದೇ ಕೆಲಸದ ಆಯಾಸ ದೂರಕ್ಕೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿದ್ರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದರೆ

0: ಮಗಿತ್ರ ಕಣಿ ಸಂಬಳಿಗೆ ಲೆಕ್ಕ ಹಿಂಗೆ ಎರಡಕ್ಕೆ ಎರಡು ಮೂರಕ್ಕೆ ಮೂರ ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಾಂಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ ಇಷ್ಟು ಚಂದ ಅಲ್ಲೇ ಇದ್ದಿತ್ತು. ಕಡೆಗೆ ನಟ್ಟಿದ್ ನಾವು ಹೇಳ್ತು ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲು ಕೊಯ್ಲಂಗೂ ಹಾಗೆ ಅಲ್ಲ ಫಸ್ಟಿದ ಕೊಯ್ಲೆಲ್ಲ ತಕೊಬಂದು ಗೆದ್ದೆಗೆ ಹೊರಿ ಬಿಗುಸುರಿಗೆ ಒಂದು ಮದ್ಮಗಳರಿ ಅಂದಳಿ ಮುರಿದಿತ್ತು. ಹಾ ಮದ್ಮಗಳರಿ ಮುರಿದಾದ್ಮೇಲೆ ಕಡೆಗೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ ಹರಿ ಬಾಬ್ ಸರಿ ಹೊಲ್ಸಲ್ ಹಾಕಿ ಹೌದೌದೌದು ಆ ಹೊಲ್ಸಲ್ ಮೆಟ್ಕೊಂಡೆ ಒಳಗೆ ಹೋಯ್ಕ ಕಡಿಕಲ್ಲ ಅದ್ ಬಳಿ ಕೇ ಬಳಿ ಹಾಕಂತ ಒಬ್ದು ಅದೆಲ್ಲ ಗೊತ್ತಿದ್ದಾರೆ ಮಾಡ್ ಕೊಟ್ರಾಸಿ ಯಾರೋ ಹೋಗಿ ಮಾಡ್ತೀನಿ ಅಂದ್ರೆ ಆತಿಲ್ಲ.
1: ಮತ್ತೆ ಹಡಿಮಂಚ ಹತ್ತಲ್ಲ ಆನಿ ಬತ್ತಲ್ಲ
0: ಆನಿ ಹೊರುದು
1: ಆನಿ ಹೊರುದು ಅಷ್ಟೊತ್ತಿಗೆ
0: ಕಾಯಿ ಹೊಡುದು ಆನಿ ಹೊತ್ತಲ್ಲ ಒಂದು ಕಾಯಿ ಹೊಡಿತಿರದು ಅದ್ರ ಖುಷಿ ಸಂಭ್ರಮವೇ ಬೇರೆ. ಕಡಿಕೆ ಮತ್ತೆ ಆ ಕಾಯಿ ಹೊಡೆದಲ್ಲೆಲ್ಲ ತಿನ್ಕಂಬ್ದಾಯ್ತು. ಹುಲ್ ಕುತ್ರಿ ಮಾಡುದು ಹುಲ್ ಕುತ್ರಿ ಹಂಗೆ ಒಟ್ರಾಸಿ ಯಾರು ಮಾಡ್ಕೊತಿಲ್ಲ ತಿಳಿದವ್ರು ಹಿರಿಯರು ಮಾಡುದು ಹೆಚ್ಚಾಯಿ. ಯಾಕಂದ್ರೆ ಹುಲ್ ಕುತ್ರಿ ಹಂಗೆ ಅದು ಒಂಚೂರು ನೀರು ಹೋಗ್ತಂದ್ರೆ ಇಡೀ ಹುಲ್ ಕುತ್ರಿ ಪೂರಾ ಹಾಳ ಇರುತ್ತಂದ ಅದಕ್ಕೆ ಚಂದ ಮಾಡಿ ಹುಲ್ ಕುತ್ರಿ ಮಾಡೋರೊಬ್ರ. ಈಗ ಕಡೆಗೆ ಆ ಪುನಃ ಹುಲ್ಲು ಜಪ್ಪುದು ಇನ್ನು ಸ್ವಲ್ಪ ಸಮಯ ಅವ್ರಗತಿಗೆ ಯಾವ್ದು ಈ ಕೊಡಿ ಕೊಡಿ ತಿಂಗಳಿಗೆ ಹೊಂಚೆಸಿ ತಿಂಗಳಿಗೆಲ್ಲ ಹುಲ್ ಜಪ್ಪುದು. ಹುಲ್ ಜಪ್ಪಿ ಮತ್ತೆ ಪುನಃ ಅದನ್ನು ಸೂಡಿ ಬಿಚ್ಚಿ ಬಡ್ದು ತೊಳುವಲ್ಲ ತೆಗೆದು ಕಾಲಮ್ ಇಟ್ಟು ಅದನ್ನ ಸಾಫ್ ಮಾಡಿ ಮತ್ತೆ ಪುನಃ ಇದು ಮಾಡುದು.
1: ಮತ್ತೆ ಆ ಹುಲ್ ಬತ್ತದ ಅನ್ನ
0: ಹಾ ಹುಲ್ ಬತ್ತಂಗ ಅನ್ನ
1: ಟೇಸ್ಟ್
0: ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪ್ ಕಣಗೆ ಜಂಪ್ ಕಣಗಾರು ಒಂಥರ ಲೈಕ್
1: ಲೈಕ್ ಇರುತ್ತೆ. ನನಗದಂತೂ ಇಷ್ಟ ಆಯ್ತಾ ನಾನು ಇನ್ನೂ ಮಿಸ್ ಮಾಡ್ತೀನಿ ಆ ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ಲ ಆಯ್ಕೆ.
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೆ ಜಪ್ಪು ಸರಿ ಹೇಳ್ತಾರಲ್ಲ ಹೋಲಿ ಕರುದ ಹೊಲಿಯೊಟ್ಪ ಹೊಲಿಯೊಟ್ಪ ಹೊಲಿಯೋ ಹೆಚ್ಚಿ ಬಾಬ್
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಡ್ಸರಿ ಇಟ್ಕೊಂಡ್. ಯಾಕಂದ್ರೆ ಆ ಸೂಡಿ ಬಡ್ದಾಪಲ್ಲರಿಗೂ ಮುಗ್ಸುಕಿಲ್ಲ ಅದನ್ನ ಆ ಸೂಡಿ ಪೂರಾ ಬಡವಲ್ಲರಿಗೂ ಅದ್ರಾಗ ಭತ್ತ ಉದ್ರಿ ಅಪ್ಪಲ್ಲರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯ ಒಂದ್ಸಲ ಹೋಲಿ ಕರ್ಕಂತ್ರ ಕಡೆಗೆ ಲಾಸ್ಟಿಗೆ ಲಾಸ್ಟಿಗೆಲ್ಲ ಹೋಲಿ ಕರ್ದ ಸರಿ ಕರಿ ಕೊಟ್ಟದ್ ಅಂದ್ ಮಾಡ್ತಾರ ಸುತ್ತ ಹೆಂಗ್ಸರ್ ಹಿ ಓಡ್ ಬಂದ್ ಆ ಹೋಲಿ ಕರ್ದ ಆಪ್ರೊಳಗ ಅದನ್ನ ಅವ್ರು ಮಾಡಿ ಮುಗಿಸಿರ್ಕ ಹಿಂಗ್ ಸುತ್ತ ಕರಿ ಕೊಟ್ಟದ. ಅದೆಲ್ಲ ಕ್ರಮ ಇತ್ತು. ಮತ್ತೆ ಹೊಡಿ ಮಂಚ ಬಿಡ್ಸು ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿಕಟ್ಟಲ್ಲ ಯಾರು ಹಿಡ್ಕೊಂಡು ಇಪ್ಕಿಲ್ಲ ಕೈಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ. ಕಡೆ ಹುಲ್ ಚಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿ ಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಂಡಿಗೆ ಭತ್ತ ಉದುರ್ಸ್ಕಣ್ಕ ಕಡಿಕ ಅದನ್ನ ಮುಟ್ಟಿ ಹೊರಾಡ್ಕಂಡ ತಂದ್ ಬೆಚ್ಚಕ್ ಬೆಚ್ಚರ್ಗತ್ತೀಗ ಅದ್ರ ಮೇಲೆ ಕೂಕಂಕಿಲ್ಲ
1: ಸುಸ್ತಾಗಿರುತ್ತಲ್ಲ
0: ಬಿಸಿ ಆಗಿರತ್ತಂದಳಿ. ಕಡಿಕೆ ನಾವು ಭತ್ತ ಬಡುಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡಕ್ ಹಾಕಿಲ್ಲ ಬಿಟ್ಟಿಗೆ ಹಡಿ ಮಂಚ ಆಳ್ಸತ್ತಂತ ಹೇಳುದು. ಅದ್ರ ಮೇಲೆ ಆಟಿಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿಂತ ತಿಂಬಗೆ ಎಡಂತ್ರದ ಹೋದ್ರಂತಾರು ಅದ್ರ ಮೇಲೆ ಹುಲ್ ಸುಡಿ ಬೆಚ್ಚಿಕೆ ಹೊಯ್ಕ ಮಧ್ಯಾಹ್ನದ ಬಿಸಿಲಿ ಹಡಿ ಮಂಚ ಬಿಸಿಲಾಗಿ ಇಪ್ಪಕ್ಕಿಲ್ಲ ತಂಪ್ಲಿ ಬೆಚ್ಚಕ್ಕ ಆ ಮೇಟಿ ಕಂಬು ಹಂಗೆ ಮೇಟಿ ಕಂಬು ಹಂಗೆ ಹೊಸ್ತು ಹಾಕುದು ಕ್ರಮ ಮೇಟಿ ಹೊರಿ ಹಾಕುದು ಕ್ರಮ ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ ಯಾರೂ ಉಳಿಸ್ಕೊಳ್ಲಿಲ್ಲ ಬೇಕೇ ಇಲ್ಲ ಅಂತೇಳಿ ಹೇಳಿ ಅದು ನಮ್ಮನೆಗೆ ನಾವು ಒಂದು ಖುಷಿಯಿಂದ ಹೇಳುತ್ತೆ. ನಮ್ಮನೆಗೆ ಈಗಲೂ ಮೇಟಿ ಕಂಬಿತ್ತು. ನಾವು ಪ್ರತಿ ವರ್ಷವೂ ಮೇಟಿಗೆ ಹೊರಿ ಹಾಕತ್ತು ಮನೆಗೆ ಹೊದಾಳ್ ಮಾಡಿ ಹಾ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತು ಅದಕ್ಕೆ ಪೂಜೆ ಮಾಡತ್ತೆ ಅದಕ್ಕೆ ಏನು ಕ್ರಮ ಮಾಡ್ಕೊ ಅದನ್ನ ಈಗಲೂ ನಾವು ಮಾಡತ್ತೆ.
1: ನಮ್ಮ ಹಡಿ ಮಂಚ ಇತ್ತ
0: ಹಡಿ ಮಂಚು ಇತ್ತು ಮೇಟಿ ಕಂಬ ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ ನಾವು ಈ ವರ್ಷ ಅಲ್ಲ ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ ಹಳೆದು ಹೋಯ್ತು ಅದಕ್ಕೆ ಬಾಗಳ ಮರ ಕವಲ್ ಮರ ಅಂತ ಮರ ಆಯ್ಕ. ಮೇಟಿ ಕಂಬಿಗೂ ಒಂದು ಎಷ್ಟು ಕ್ರಮ ಇತ್ತಂದ ಹೇಳ್ರಿ ನೀವು ಯಾವುದೋ ಸತ್ತು ಮರ ತಂದು ಹಾಕೋಕಿಲ್ಲ ಮೇಟಿ ಕಂಬಿಗೆ. ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡು ತಂದು ಹಾಕಕ್ಕೆ ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕಿಲ್ಲ ಉದ್ದನುದ್ದ ಬೀಳುಕಿಲ್ಲ ಅದನ್ನ ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಗ್ಕಿಲ್ಲ. ಕಡೆ ನೀವು ಅದನ್ನ ತಕ ಬಂದು ಅದನ್ನ ಕೆತ್ತತ್ರ ಕಣಿ ತಲೆಗೊಂದು ಹೀಗೆ ಮುಂಡಿಗೆ ಕಣ ಮಾಡ್ತಾರೆ ಹೀಗೆ ಮಾಡಿ ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕಿಲ್ಲ ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ್ಕೆ. ಕಡೆಗೆ ಅದನ್ನ ಮೇಟಿ ಕಂಬ ಒಂದ್ಸಲ ಹುಗ್ದಾರಿ ಅದಕ್ಕೆ ಈಗ ಹೊರಿ ಹಾಕ್ತಂದ ಹೇಳ್ರೆ ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನ ಮತ್ತೆ ಕೀಳುಕಿಲ್ಲ ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ ಅಂತ ಹಾಳಾದಿದ್ರು ಅದನ್ನ ಹಾಗೆ ಇಟ್ಕೊಳಕ. ಕಡೆ ಆ ಮೇಟಿ ಕಂಬಿಗೆ ಎಂತಾರು ಒಂದು ಸಮಯದಾಗ ನಾವೀಗ ಕೀಳಕೆ ಆಯ್ತು ಅಂತ ಮಾಡುವಾಗ ಗೆದ್ದಿಗೆ ಕಣ್ಣಂಗೆ ಎಂತ ಒಂದು ಫಂಕ್ಷನ್ ಇತ್ತು ಅಂತ ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ಕ. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ ಇಟ್ಟಾರ್ಮೆ ಪುನಃ ಕಿತ್ತ ಅದು ಪುನಃ ಮಾಡಿದ್ರೆ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡ್ಕ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡ್ಕ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸರಿಗೆ ಯಾರೋ ಮನಸ್ಸಿಗೆ ಒಂದು ಇದೊಂದು ಹಾ ಇದೆಯಂದೆ ಅಂತ ಕಾರಣ ಒಂದು ಕಂಬ ಅನ್ಸತ್ತೆ. ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು. ತುಂಬ ಆಳ ಕೀಳಿದಂಥ ಭಾವನೆಗಳು ಅವೆಲ್ಲ. ಕಡೆ ಹಾಗೆ ಮೇಟಿ ಕಂಬೆ ಅಂತಂದು ಯಾರಾದಾರು ಮನೆ ಕಣ್ಣಗೊಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಮ್ಮ ಮೇಟಿ ಅಂದ್ರೆ ಪ್ರಧಾನ. ಮನೆಗೆ ಒಂದು ಮೇಟಿ ಕಂಬಿತ್ತು ಅಂತ ಹೇಳಿದ್ರೆ ಅದೊಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ, ಮನೆ ಮನೆತನ ಆಗಳಿಕೆಲ್ಲ
1: ವ್ಯಾಸಾಯಕಂಡು ಹೆಣ್ಣು ಕೊಡುದಲ್ಲ.
0: ಹೌದು, ವ್ಯಾಸಾಯಕಂಡ್ ಅಂತ ಹೇಳಿದ್ರೆ ಕಣಗಿದ್ದು ಹುಲ್ಕುತ್ರಿ ಕಂಡು ಕೊಡ್ತೀವಿ, ಹುಲ್ಕುತ್ರಿ ಎಷ್ಟು ಆಡ್ತಿತ್ತು ಅಂದ್ಕೊಂಡು ಹೆಣ್ಣಿನ ಕೊಡ್ತಾ ಇದ್ದೀರಾ ಅಮ್ರ ಅಂತ ಕಾಲ ಅಲ್ಲ ಇದ್ದಿತ್ತು. ಈಗ ಹುಲ್ಕುತ್ರಿ ಇದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೋಣೆ ಮಾಡ್ಕೊಂಡು ಯಾರು ಇರ್ತಾರೆ ಅಂದಿ ಹೇಳಿ ಗ್ಯಾರಂಟಿ ಅಲ್ಲೇರಿ ಬಂದಿತ್ತ. ಇಂಥದ್ದನ್ನ ನಮ್ಮ ಕೃಷಿ ಪರಂಪರೆ ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟೋ ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು. ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು ಯಾವ ನಮ್ಮನ್ನು ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಯಿಲ್ಲ. ನಮ್ಮ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೊಯ್ಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದ್ರಂಗೆ ನಾವು ಆಗಲೇ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ, ಅದರದೆಲ್ಲ ಒಂಚೂರು ಹೆಸರು ತಿಳಿಸಿದ್ದಾರೆ ಕಳಿ ಹೆಂಗ ಹಾಗೆ ಕುರ್ಬುಲ ಕಡಿಕೆ ನಳಿಯ ಇವೆಲ್ಲ ಕಡಿಕೆ ನೀರ್ ಕೆಸ ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಕಳಿ ಕಳಿ ಇತ್ಕಣಿ ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹೊಪ್ಪ ಅಂತ ಹೇಳಿದ್ರೆ ನಳಿಯ. ಅಯ್ಯೋ ನಳಿನ ಬೀಜ ಇತ್ತು ಅಂತ ಹೇಳ್ರ ಅದೆಲ್ಲ ಗೆದ್ದಿಗೂ ಹಂಚಿ ಸುಸುರ್ಬತಿ
1: ಕಣಗಿದೆ.
0: ನಳಿಯ ಅಂತದ ಒಂದು ಹೇಳುತ್ತ ಮಾತಿನಷ್ಟಕ್ಕೆ ಎಂತ ನಳಿ ಹೇಳದಿದ್ರೆ ನಮ್ಮ ಹಿಂಗೆ ಜನಪದರು ಹೇಳುದ ಅಗಿಕೆಯಲ್ಲಿ ಹೇಳುದಮ್ರ ತೆಗಿ ತೆಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನಾನು ಬೆಳ್ಳಿ ಕಾಲ ಅಂದಮ್ರ ಅಟ್ಟೊತ್ತಿಗೆ ಅಗಿ ಹೇಳುದಮ್ರ ತಡಿ ತಡಿ ಊರ್ಕಂಡ್ಲಕ್ಕ ನಿನ್ ಬೆಳ್ಳಿ ಕಾಲ ನಾನು ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳಮ್ದಮ್ರ ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳೋದಮ್ರ ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ ಕಣೆ ಬೆಳ್ಕಂತೀನಿ ನಾನು ಅಂದ್ ಹೇಳ್ದಮ್ರ ಅಂದ್ರೆ ಅದು ಎಲ್ಲಿ ಬಿದ್ರು ಹೇಗಿದ್ರು ಅದು ಹುಟ್ಕಾಡ್ತ ನಳಿ. ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರೆ ಆಯ್ತು ನಳಿಯ ಅಂತ ಹೇಳಿದ್ರೆ ಅಗಿ ಮತ್ತೆ ನಳಿಯ ಇಡು ಒಂದೇ ನಮ್ಮನೆ ಇರ್ತವೆ
1: ಡಿಫ್ರೆನ್ಸ್ ಮಾಡ್ಕಲ್ಲ ವ್ಯತ್ಯಾಸ
0: ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅದು ಏನು ಈ ಕೃಷಿ ಮಾಡ್ಕೊಂಡ್ ಬಂದಿರ್ ಕಾಣಿ ಅವ್ರಿಗೆ ಅಷ್ಟೇ ಗೊತ್ತಾಗ್ ಬಿಟ್ಟದಿದ್ರೆ ಹೊಸ ಯಾರೋ ಒಬ್ಬರಿಗೆ ನಾನು ಇವ್ರೆ ಕಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಕಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ತ ಅಂತ ಅದು ಹಂಗಿತ್ತು. ಇದ್ರಾಗೆ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ ನೀವು ಆ ಕಳಿದ ಹೆಸರೆಲ್ಲ ಹೇಳಲ್ಲ ಕುರ್ಬುಲ್ ವಾಂಟ್ಕೀಲ್ ನಳಿಯ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು ಅದರಲ್ಲೂ ಈ ನೆಟ್ಟಿ ಟೈಮೇ ನಂಗೆ ಖುಷಿ ಆಗುತ್ತೆ ಯಾಕಂದ್ರೆ ಮಳೆಗಾಲ ಅಲ್ಲ ಬಿಸಿಲು ಇರ್ತಿಲ್ಲ ಕೊಯ್ಲು ಅಂತಂದ್ರೆ ಬಾ ಬಿಸಿಲು ಬಿಸಿಲು ನಮ್ಮನ್ನೆಲ್ಲ ಎಬ್ತಿದ್ರು ಗೆದ್ದೆಗೆ
0: ಅರಿ ಬೆಚ್ಚು ಕಾಪುದ ಆ ಬಿಸಿಲಾಗೆ ಅರಿ ಬೆಚ್ಚಿ ಅದ ಮನೆ ತಂದು
1: ಕೊದ್ರೆ ಹೆಕ್ಕುದು ಸಣ್ಣ ಮಕ್ಕಳಿಗೆ ಕೊದ್ರೆ ಹೆಕ್ಕಿ ಅಂತ
0: ಕೊದ್ರೆ ಹೆಕ್ಕುದ ಪಟಾಕಿ ಎಲ್ಲ ತಕಂತೀವಿ ನಾವು ಆಗಳಿಕೆ ಕೊದ್ರೆ ಹೆಕ್ಕಿ ಆ ಕೊದ್ರೆ ಹೆಕ್ಕು ಚಂದ ಅದೆಲ್ಲ ಎಷ್ಟು ಲಾಯ್ಕ್ ಇದ್ದಿತ್ತು ಅಂತ ಹೇಳ್ರೆ ಅದು ಇವತ್ತಿನವ್ರು ಹೇಳ್ರೆ ಇದ್ದಿತ್ತೇನು ಹಿಂಗಂದ್ ಇಮ್ಯಾಜಿನ್ ಮಾಡ್ಕೊಂಡ್ಲಕ್ ಬಿಟ್ಟದಿದ್ರೆ
1: ಫೀಲ್ ಮಾಡೋಕೆ
0: ಆತಿಲ್ಲ ಅದು ನಾವೇ ಅದೊಂದು ತಲೆಮಾರ ಅಂತ ಹೇಳ್ರೆ ನಾವು ಸಿಕ್ಕಿದ್ದು ನಮ್ ಪುಣ್ಯಾತ್ಪುರ ಅಂತ ಹೇಳಕ್ ನಾವು ಅದು ಸಿಕ್ಕಿತ್ತು ಇದು ಕಂಡಿತ್ತು ಎಲ್ಲವೂ ಕಂಡಿತ್ತು ಎರಡಕ್ಕೂ ಕಂಪೇರ್ ಮಾಡೋಕಾತ್ತು ಇವತ್ತಿನವ್ರಿಗೆ ಇವತ್ತಿದ್ ಮಾತ್ರ ಅಷ್ಟೇ ಗೊತ್ತಿತ್ತಲ್ಲ ಹಿಂದಿಂದ ಗೊತ್ತಿಲ್ಲ ಅಲ್ದಾ. ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಿಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೆ ಡಿಗ್ರಿ ಹಾಪ್ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ ಸಣ್ಣವಲ್ಲೇ ಎಂತ ಕೆಲಸ ಮಾಡ್ತೀವಿ ಎಂತ ಕೆಲಸ ಮಾಡ್ತೀವಿ ಅಂತ ಸತ್ಯ ವಿಚಾರ ಹೇಳ್ಕೊಂಡು ಹೇಳದಿದ್ರೆ ನಿಜ ಹೇಳತ್ತ ನಾನು ನನ್ನ ಅಕ್ಕಲ್ಲ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೇಯರಿ ಮಾಡ್ತಿದ್ದಿತ್ತು ಮನೆಗೆ ಕೇಯರಿ ಮಾಡಿ ಅದ್ರ ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ ತೆಗು ಸುರಿಗೆ ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿನ ನಮ್ಮ ನೀಕುದಿಲ್ಲ ತೆಗು ಕಾತಿಲ್ಲ ನಾವು ಕೆಳಗಿನ ಮತ್ತೆ ಮೇಲಿಂದ ಯಾರಾದ್ರು ಸ್ವಲ್ಪ ತೆಕ್ಕೊಡು ತೆಕ್ಕ ಕೊಟ್ಟಾದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನು ತಕೊಂಡು ಇದು ಮಾಡ್ತಿದ್ದಿತ್ತು. ನಾನು ನನ್ನ ಅಕ್ಕ ಸಾಧಾರಣ ನಾನೊಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹೆಪ್ಸುರಿಗೆ ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು ಆಗಲಿ ಕೇ ಜಪ್ಪುದಲ್ಲ ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತು 4 ಗಂಟೆಯಿಂದ ಒಂದು 6:30 to 7 ಗಂಟೆವರೆಗೆ ಹುಲ್ ಜಪ್ತಿತ್ತು.
1: ಕಡೆ
0: ಹಾಂ ಮಿನ್ಕಂಡು ಶಾಲೆಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿ ಇತ್ತು ನಾವು ಒಂದು 7 ಗಂಟೆವರೆಗೆ ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ. ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡ್ಬೇಕಾಗ್ತಲ್ಲ ನಮ್ಗೆ ಕಷ್ಟ ಆಯ್ತು. ಹಾಗಿಂದು
1: ಇದು ನಿಮ್ಮ ಕೃಷಿ ಪ್ರೀತಿ ಹುಟ್ಟೋ ಕಾರಣ. ಯಾರು ಗೆದ್ದು ಇಳಿದಿರ ಯಾರು ಇದ್ರೆಲ್ಲ ಭಾಗವಹಿಸಿರ ಇದನ್ನ ಕಣ್ಣಾರೆ ಕಂಡಿರ ಅದ್ರದೊಂದು ಭಾಗ ಇರ ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ.
0: ನಿಜವಾ ಈಗಲೂ ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸಿ ಮಸ್ತ್ ಬೇಜಾರು. ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ
1: ಸತ್ಯ ನಮ್ಮನೆ ಗೆದ್ದಿ ಅಂತಲ್ಲ ಅದು ಯಾವ
0: ಯಾರು ಗೆದ್ದಿ ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ತೆ ಹೊಡುವಾಕ ಆಗೈದಿತ್ತು ಇದನ್ನ ಮಾಡ್ಕಿದಿತ್ತು ಅನ್ಸುತ್ತೆ. ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಹೋಗಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರುತ್ತೆ ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ ಅದ್ರಷ್ಟು ನೋವು ಇನ್ನೊಂದೇ ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆದು ಮೆಂಬರ್ ಕಂಡ ಅದೊಂದು ಸದಸ್ಯ ಅದಿಲ್ಲ ಶೋಭೆ ಮನೆಗೆ ಯಾರು ಸಾಗೋಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟಿ ಸಾಕೊಂಡಿದ್ರು ಅವ್ರ ಮನೆ ಗಂಟಿ ಇಲ್ಲ ಅಂತ ಹೇಳಿದ್ರು ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು ಇದು ಯಾರು ಅಷ್ಟೇ
1: ಈಗ ಗಂಟಿ ಹೋಗಿ ನಾಯಿ ಸಾಕು ಶುರು ಮಾಡಿದ್ರು ಇರ್ಲಿ ಎನಿವೇಸ್ ಚೇತನ್ ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು ಜನಪದ ಸಂಸ್ಕೃತಿ ನಮ್ಮ ಅವರು ನಮ್ಮ ಹಿರಿಯರು ಬದುಕಿದ್ದ ರೀತಿಯೆಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು ತುಂಬಾ ಖುಷಿ ಆಯ್ತು ಚೇತನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು
0: ನಿಮಗೂ ಧನ್ಯವಾದಗಳು ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೊಂದು ಅವಕಾಶ ಮಾಡಿಕೊಟ್ರಿ ನಮ್ಮಲ್ಲಿ ಇಪ್ಪಂತ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ಲಕ್ಕ ಹಂಗಾಗಿ ಇದನ್ನೇನು ಹೇಳ್ದಿ ಅದು ಮಾಡ್ದಿ ಅಂದಳಿಯಲ್ಲ ಇದ್ರೆ ನಾವು ಹೇಳಿದ್ರೆ ಸರಿ ಇರ್ಬೋದು ತಪ್ಪು ಇರ್ಬೋದು ನಾವು ನಂಬದಿಯ ಕ್ರಮವನ್ನು ನಂಬದಿಗೆ ಹ್ಯಾಂಗೆ ಮಾಡ್ತಾರೆ ಆ ಕ್ರಮವನ್ನು ಜನಪದವನ್ನು ನಾವು ಹೇಳಿತ್ತು ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡೋಕ್ಕೂ ಸಾಕು ಎಂಥದ್ದೇ ಇಲ್ಲಿ ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ಹಾಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂಡಳಿ ಹೇಳಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್ ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ ಇದು ತದ್ವಿರುದ್ಧ ನಾವು ಒಂದು ಮಾತಾಡೋರೊಳಗೆ ನೀವು ಒಂದು 20 ಮಾತಾಡ್ತೀರಿ ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನೂ ಇಲ್ಲ ಈ ಹರ್ಲು ನೋಡ್ದಂಗಂತರ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡಿರಿ ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿಕೊಡ್ತಾ ಇದ್ರಿ ಮೇಡಮ್ ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ನಾವು ನಿಮಗೆ ಎಂತ ಮತ್ತು ಒಂದು ಎಂತ ಹೇಳೋದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿತ್ತಂದು ಹೇಳಕ್ಕಷ್ಟೇ ಈ ಕಾರ್ಯಕ್ರಮ ಇನ್ನೂ ಮತ್ತೆ ಹಿಂಗೆ ನಡೀಲಿ ಮೇಡಮ್ ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ ಅದನ್ನೆಲ್ಲ ನಾವು ಕೇಳಿತ್ತು ಹಾಗೆ ನಮ್ಮನ್ನು ಕರೆದಕ್ಕೂ ನಾವು ಸದಾ ಆಭಾರಿಗಳು ನಿಮಗೆ ಅನಂತ ವಂದನೆಗಳು
1: ಥ್ಯಾಂಕ್ ಯು ಚೇತನ್ ಭಾರಿ ಖುಷಿ ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ 6ನೇ ಕಾಂಬ 6ನೇ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದು ಕೊಟ್ಟಾರ?
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತೀರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು, ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ. ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರೋದು ಖಂಡಿತವಾಗ್ಲು. ಸರಿ, ನಾವು ಹಂಗಾರೆ ಹೋಯ್ಬಪ್ಪ, ಟೈಮ್ ಆಯ್ತಾ? ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: आज मेरा तुला नहीं कम किसी राजे से, आज मेरा तुला नहीं कम किसी राजे से, आई बारात बाजे गाजे से, आई बारात बाजे गाजे से।
1: ಹೇಣ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮಾರತಿ, ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
2: ಹೌದಾ? ಇಲ್ಲ ಮಾರತಿ, ನಮ್ಮನಿ ಗಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಳನ್ ಮನೆಗ್ ಒಯ್ಯರಕ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳೆ.
1: ಹೌದೇ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ಮೂರ್ ಸಲ ಕಂಡಿದೆ ನಾನು. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಾಳ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
2: ಹಾಂಗೆಲ್ಲ ಮಾಡುದ ಮರತಿ ಅವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ ಬಾ ಅಶು ಬತ್ತಿಲ್ಲ, ಅವಳ ಮನಿ ಬದಿಗ್ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಒಂದೇನ್ ಬೇರಿ ಮಾಡ್ತೆ ಕಾಣಿವತ್.
1: ಯೋ, ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರಗ್ಲಿ ಒಂದೆರಡ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮಾರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕು ಸಮ ಆಯ್ತ್ ಕಣ್, ಇಡೀ ಮನಿ ಗೌಜ್ ಬಿದ್ದಿತ್. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
2: ಹೌದ ಮಾರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣ್ದೆ ಸ್ವಲ್ಪ ದಿನ ಆಯ್ಲ, ಆ ಗಂಡು ಒಂದ್ 24 ಗಂಟೆಗ್ ಒಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕ ಕೂಕಂದಲ್ಲ ಮನೆ.
1: ನಮ್ಮನಿ ಗಂಡ್ಸಿಗ್ ಹೇಳದ್ ಭಾಷೆ ಬತ್ತಿಲ್ಲ, ಆ ನುಮ್ಮಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನಪ್ಪ ಅಂತ, ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪೈ ಇಲ್ಲ ಬಿಡ.
2: ಹೌದ್ ಮರತ್ಯ, ಆಗಳಿನ ಹಬ್ಬವೇ ಚಂದು ಅಲ್ದ. ಅಯ್ಯ ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್? ಅಯ್ಯಯ್ಯೋ, ಹೊಲ್ಕಣ್ ಮರತಿ, ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ, ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
1: ಅಯ್ಯಯ್ಯೋ, ಹೌದಲ್ಲ ಮರತಿಯ, ಅಲ್ಲ ಸುಗುಣನ್ ಮನೆ ಉಳ್ಕುತ್ರಿ ಬೆಂಕಿ ಬಿದ್ದದಲ್ದ. ಬಾ ಬಾ, ಎಂತ ಇಟ್ಕಾಂಬಾ ಬಾ.
2: ಓಯ್ ಮೊಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
3: ಓಯ್, ನಿಮ್ ಮಕ್ಕಳ ಬಾಯಿಗೆ ಮಣ್ಣಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠಕ್ಕೆ ಎಲ್ಲ ಕೊಡುಕಾಗ. ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲ್ಯಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರಿ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರ, ಯಾವ್ದೋ 4 ಮಕ್ಕಳು ಇದ್ದಿತ್ತು ಅಂಬ್ರು, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು, ಮತ್ತೆ ಇಡು ಓಡಿ ಹೋಯ್ದು. ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
1: ಹೌದಾ? ನಮ್ಮನಿ ಮಕ್ಳಂಬ್ರ ಏ ಧನುಷ, ಎಂತ ಮಾಡದ ಇದ ತಕ ಹೊತ್ತ? ನಾ ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೇ ಕಾಣಿವತ್ತ. ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
4: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
1: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
3: ಏ ಬೊಬ್ಬರ್ಯಾ,

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದ?
3: ಅದ ದಲ್ಲಾಳಿ ಮಾರ್ರೆ.
2: ದಲ್ಲಾಳಿಯಾ? ಎಂತ ಮಗನ ಹೆಣ್ಣು ನೋಡ್ತಿದ್ರಿಯ?
3: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳ ಹಾಕು. ನಂಗದ ಚಟುವನ.
2: ಮತ್ ದಲ್ಲಾಳಿ ಎಂತ ಬಂದದ?
3: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
2: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೇ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
3: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ 3 ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರ ತಕಬಾ ಅಂದಿ.
2: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
3: ಮೈಕೆ ತುಂಬದ್ ಹೌದ, ದನ ಲೈಕ್ ಇದ್ದದ್ದು ಹೌದ. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ ಮಗ ದನಿನೊಟ್ಟಿಗೆ 5 ಜೊತೆ ಮಾತ್ರ ಹಿಡ್ಕ ಬಂದಿದ ಮರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
2: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ. ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
3: ಅಲ್ಲ ಮರ,
2: ಬೇಡ ಮಾತಾಬೇಡಿ.
3: ಅಲ್ಲ ನಾ ಹೇಳ
2: ಬೇಡ ಮಾತಾಬೇಡಿ.
3: ಅಲ್ಲ ಮರ, ನಾ ಹೇಳ
2: ಮಾತಾಬೇಡಿ.
3: ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ ನಾ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, 1 ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರ್ಯಾ,

0: ಮಾಬಲಣ್ಣ, ಕೈಗೆ ನಮ್ಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊದ್ ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ?
0: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ. ಹೌದಾ, ಚಾನ್ಸ್ ವಾಡ್ದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ
1: ಪೂರ್ತಿ ಕೇಳ ಮಾರ್ರೆ.
0: ಮೀನನ್ ಹಿಡ್ಕ ಚೀಲಕ್ ಹಾಕದ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
1: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
0: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ. ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ? ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದ್ ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೆದನ್ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
1: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
0: ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶನ ಗಂಡಿನ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮನೆ ಒಳಗೆ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕು ಸುಮ್ನೆ, ಏನ್ ಮನೆ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕತ್ತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನು ಒಂದು ಯಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ. ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಹಾರ್ತೋ. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರಿಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ.

0: ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೊ ಹತ್ತಿದ್ದೆ.
0: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಕಣ್ಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೋರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಎತ್ ಮೆಟ್ಟಿತ್ತಾನ? ಮಗ ಬಂದಿದ್ದಂದಳಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನನ್ನು ಉಂಟು ಮಾಡ್ಕೊಂಡದ್ದು?
3: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಸು.
1: ಬಿಡ, ಕೆಪ್ಪಿ ಹೂಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸ್ ಪುಸು ಶುರು ಆತ್ತಲ್ಲ. ಒಂದೇ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಕ್ ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗಳು ಹೊರ್ಸ್ಕೊಂಡು ಅಲ್ಲಿ ಮುಂದೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದಕ್ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಹೋ, ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ.
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ?

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

बैठ जाए छात्र मंदिर का पात्र है, मिलने की रात है, तू क्यों दास है।

0: ಏನ್ ಲಕ್ಷ್ಮಣ್ಣ ಎಂತದು ಹುರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
0: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತೋ ಅದೇ ಖುಷಿ.
3: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಮೊಬರ್ಯಾ.
4: ಹೇಳ್ತಾ

0: ಬಿಡ, ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮೋಚಕ ಕೂಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
0: ಓ, ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲೇನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟ
1: ಎಂತ?
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ, ಅದೇಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತ.
2: ಓ, ಘನ ಅಣ್ಬಾ ಕಾಟ ಅಣ್ಬಾ. ಏ, ನಂಗೆ ಎರಡು ಸಿಕ್ಕತ್ತಾನ?
0: ಓಯ್, ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ, ತಡಿನಿ ಮಾರೆ, ಎತ್ತುತ್ತಿ. ಅಯ್ಯೋ, ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ, ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ, ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯನ ಜೊಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಅಂತ ಬತ್ರಿ?
3: ಸ್ವಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ, ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿಗೆಂಡಿ ಕಿಚ್ಚಿಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
0: ನೀ ಎಲ್ಲಿ ವಾತೆ?
1: ಅಯ್ಯೋ ಅಯ್ಯೋ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ? ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ
1: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾಂದಿದ.
0: ಮನೆಯರ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ?
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗ್ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನಿನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೇ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ ಹೇಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕು ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತ ಅಬ್ಬಿಗಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೇತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ ಕಾಣ.
1: ಏ ಬಬ್ಬರ್ಯಾ.
3: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहले हो गई पहली नजर मेरी, जिंदगी के फैसले आजमाना हो अगर।
1: ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವರೇ, ನೀ ಬಂದ್ ಬಿಡ್ಸುದಾ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
2: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
1: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ.
2: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಕೊಬ್ದೇನು ಅಲ್ಲ?
1: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ?
1: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಹುಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗ್ ಯಾರ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ.
3: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
2: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೆ ಹೇಳ, ಆಗ್ಲಿಕ್ಕಿಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
4: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
2: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
4: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
1: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ,
5: ಏ ಬಬ್ಬರ್ಯ.

पहली नजर मेरे जिंदगी के फैसले आजमाना हूँ अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರ್ಯಾ?
1: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳ ಹಾಕು, ನಂಗದ ಚಟುವನ.
0: ಮತ್ತೆ ದಲ್ಲಾಳಿ ಎಂತ ಬಂದದ?
1: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೆ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದ, ದೆನ ಲೈಕ್ ಇದ್ದದ್ದು ಹೌದ. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ. ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವ್ ಒಂದ್ ಪಾರ ಸಾಕಲ್ಲ, ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವ್ ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ.
0: ಅಲ್ಲ ಮಾತಾಬೇಡಿ,
1: ನಾ ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬಾತ್ರಿ, ಅನುಭವಿಸ್ರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ್ನ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಬೇರೆ ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿ ತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲಾ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡೋ ಒಳ್ಳೆ ಗೊತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನಾ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಹತ್ತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕೊ ಇಟ್ಕಂತ್ರಿ ಅಲ್ಲ, ಕಂಡರಿ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲ್ದಾಗೆ ನಟ್ಟಿಗ್ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ್, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್ತು.
2: ಅದೆಂತ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಮ್ಮ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಆಗಡೆ ಇತ್ತಲೆ
2: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ,
3: ಏ ಬಬ್ಬರಿಯ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೆಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ,
4: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುದಂದ್ಲ ಹೇಳಿ ನೀ ಎಂತಕ್ಕೆ ಆಕಾಶ್ಮಾರಿಕಾಣ ಮಾಡ್ತೆ? ತಕೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದಾನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ ಎಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬಿಡ.
5: ಡ್ಯಾಡಿ ಡ್ಯಾಡಿ,
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದು?
5: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
5: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
3: ಬಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ್ ಪುಸು ಶುರು ಆತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಹಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಓ ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
7: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರು ಮಾರಿ.
7: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ?
8: ಎಂತ ಇಲ್ಲ, ಮನೆಗ್ ನೆಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ದೇನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
8: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು.
3: ಏ ಬಾಬರ್ಯಾ,

0: ಏನ್ ಲಕ್ಷ್ಮಣ್ಣ ಎಂತದ್ದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರೆ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬ್ಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಳ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳ ಮನಿ ಎಲ್ಲ ಮಾಡ್ಕೊಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ವ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
2: ಕಣ್ಣನ್ನು ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಮೊಬರ್ಯಾ.
3: ಹೇಳ್ತಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದು, ನಿಮ್ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತು.

0: ಸರ್ವನಾಶ ಆತು ಇಲ್ಲಪ್ಪ.
1: ಈಗ ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮ ನಿಧನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡದೆ ತಿನ್ಕೋ ಹೋಯ್ತಲ್ಲ, ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಪ್ರಾಣಿಗ್ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ.
1: ಅಕ್ಕ ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
3: ಹೆಂಗ್ಸ್ರೆ ನಗನಾಜಿಕಿ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
1: ನೀನ 90 ಏಕ ಮೊದ್ಲೇ ವಾಲಿತೆ ತೋಡಿಗೆ ಇನ್ ಬೀಳ್ಬೇಡ, ಹುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೋ ಹೋಗ.
2: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
1: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
2: ಹೌದಾ? ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
3: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ

Mama.

0: 的监牢，监牢，监牢的。那黑的呀，可不着的，我的妈黑的呀，可不着的，又不着的，着的，又不着的，哦，不是罢了吗？
1: 二的二的二二的。

Okay.

Howdy, howdy, howdy.

0: ಗಿಡ ನೀ ಕೂಡ ಜಾಸ್ತಿ ಇತ್ತು ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸಿಟ್ ಕಲ್ತಾನ, ನಾನು ಬೈಕ್ ಬಿಡ್ತೀಯ ಮೋಚ್ಕ ಕೂಗಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡ್ ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳ್ಸಿ ಕೊಟ್ರ.
0: ಓ, ಅದೇ ಎನ್ಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲೇನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆಷ್ಟೇ.
1: ಎಂತ
0: ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್, ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೆಂತ ಮಕ್ಕಳೇ ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
2: ಓ ಘನ ಅಣ್ಬಾ ಕಾಟ ಅಣ್ಬಾ, ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತುತ್ತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಇಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ್ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತಕ್ ಬತ್ರಿ?
3: ಸ್ವಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.
4: ಹೆಣ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ? ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
5: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆಗ್ ಹೋಯ್ರಕ್ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮ ಮನೆ ಮಕ್ಕಳ.
4: ಹೌದೇ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
5: ಹಂಗೆಲ್ಲ ಮಾಡುದ ಮರತಿ ಅವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ, ಅವಳ ಮನಿ ಬದಿಗ್ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬವ್. 24 ಗಂಟೆ ಅಲ್ಲ ಸೊಕ್ತೈಕಂತ ಬಿಲ್ಲಾಸ್ ಬಿಟ್ಟು ಹೋಯ್ದು ಸ್ವಲ್ಪ ಅಲ್ಲ. ಬರ್ಲಿ ಅವ ಇವತ್ ಮನಿಗೆ, ಅವ್ನ್ ಬೆನ್ ಬೇರಿ ಮಾಡ್ತೆ ಕಾಣಿ ಇವತ್.
4: ಯೋ, ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡ್ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತು. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
5: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡೊಂದ್ 24 ಗಂಟೆಗೆ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕೋ ಕೂಕಂದಲ್ಲ ಮನೆ.
4: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
5: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದ ಅಲ್ದ?
6: ಅಯ್ಯ
5: ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬೊಬ್ಬಿ ಹಾಕತ್? ಅಯ್ಯಯ್ಯೋ ಹೊಲ್ಕಾಣ್ ಮರತಿ, ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
4: ಅಯ್ಯಯ್ಯೋ ಹೌದಲ್ಲೇ ಮರತಿಯ, ಅಲ್ಲ ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾಬಾ ಎಂತ ಇತ್ ಕಾಂಬಾ.
5: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ ಹೊರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
6: ಓಯ್ ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣಾಕಿ, ಅದಕ್ಕೆ ಅವಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠ ಕೇಳೋ ಕೊಡುಗಾಗ ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲಾಕ ಅಂತ ಅಲ್ಲಿ ನೆಲಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರಿ ಗಾಣಿ ಎಂತ ಮಕ್ಕಳಂದ್ ಬೆಳೆಸಿರಿ ಹೆಂಗ್ಸ್ರೆ ಯಾವ್ದೋ ನಾಲ್ಕು ಮಕ್ಕಳು ಇದ್ದಿದ್ದು ಅಂಬ್ರು ಅದ್ರಾಗ ಎರಡು ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು ಮತ್ತೆ ಇಡು ಓಡಿ ಹೋಯ್ದು ಅವು ಕೈ ಸಿಕ್ಕಿದಿತ್ತು ಮಾಡ್ತಿದ್ದೆ ಅಷ್ಟೊತ್ತಿಗೆ
4: ಹೌದಾ ನಮ್ಮನೆ ಮಕ್ಕಳಂಬ್ರ ಏ ಧನುಷ ಎಂತ ಮಾಡಿದ್ದೆ ಇದ್ದ ತಕ್ಕ ಹೊತ್ತನ ನಿಂಗೆ ಮನೆ ಬದಿ ಕೆಲಸ ಮಾಡುದ್ ಬಿಡ್ ಕೈಯಲ್ಲಿ ಬೆಂಕಿ ಹಾಕಿದ್ಯಾ ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ ಇವತ್ತ ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ
3: ಅಮ್ಮ ಅದ ಮಿಥುನ ಮತ್ತೆ ಸುದಿ
4: ಎಂತ ಆ ಸುದಿ ಗಂಡ ಮೋಚಣ್ಣ ಆ ಗಂಡ ನಿಮ್ಮ ಗಲ್ದ
6: ಏ ಬೊಬ್ಬರ್ಯಾ

0: आज तिथि कहो जाने
1: मुरबाल
0: माँ भगवत का।

0: ಕಣಿಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಇಕ್ಕನ್ ಸುಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣಗಿದ್ ಗಣಸಿನ ಬಗ್ಗೆ ಮಾತಾಡಿದ್ರೆ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
1: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
0: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ,
3: ಏ ಬಬ್ಬರಿಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಅದೇ ನಿಮ್ಮ ಮನೆಗೆ ಬಂದದ್ದ?
1: ಅದ ದಲ್ಲಾಳಿ ಮಾರ.
0: ದಲ್ಲಾಳಿಯಾ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನೊಂದು ಕಟ್ಕೊ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳಕು ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಎಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೆ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರೆ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ.
0: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ.
1: ಮೈಕೆ ತುಂಬದ್ ಹೌದ, ದೆನ ಲೈಕ್ ಇದ್ದದ್ದು ಹೌದ. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರೆ, ಈ ನನ್ ಮಗ ದೆನೆನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
2: ಅಲ್ಲ ಈ ಗಬ್ಬ ಕಟ್ತಿದ್ದ ದೆನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಲ್ಲಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
2: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು
2: ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ
2: ಮಾತಾಬೇಡಿ.
1: ನಾ ಸುಮ್ನಿರ ಬುದ್ಧಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೋ ಹೋ ಹಾ ಹಾ ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಹಾ ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನಿ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ಸ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ಒಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಊಣಿ ಅಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯೋ ಅಯ್ಯೋ ಹೆಂಗ್ಸೆ, ಎಲ್ಲಿಗಾರು ಹೋಪತ್ತಿ, ಎಲ್ಲಿಗಂದಳಿ ಕೇಂತ್ರ? ನಾನ ಜಲ್ಜನ್ ಮನೆಗೆ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು, ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ್ ಒಂದ್ ಅನ್ನ ಹಾಕಿ ಅಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗ್ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ?
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ಕಣಿ ಮಾಯ ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನ್ ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ? ಆಚೀಚಿ ಕಂಡ್ರೆ ಎಂತ ಅಂದ್ರ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ ನಿನ್ ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದೆ. ಇಲ್ ಕಾಣಬ್ಬ ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನ್, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ,
2: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ, ಹಾಂಗೆ ಮಾಯಿನ ಹೆತ್ತಬ್ಬಿ ಕಣಂಗ್ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಮುದೇತ. ಇಲ್ ಕಾಣೋ ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ಕಣ.
1: ಏ ಬಬ್ಬರ್ಯಾ

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
3: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳು ಏರು ಪೂರ ಇರಿಸ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್, ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರ ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನಿ ಕಣದಲ್ಲೇ ಉಳ್ಚು.
3: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗ್ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ. ಅಕ್ಕ
3: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
4: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಗಿಲ್ಲ ನಿಮ್ಗೆ.
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
3: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿಯೇ.
2: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ,

0: ಏನ್ ಶಂಕರಣ್ಣ ಜರಿ ಕೊಟ್ಟಂಗೆ ಎಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಕೋ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೊಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲು ಗಂದ್ಲ ಹೇಳಿ ನೀ ಅಂತ ಆಕಾಶ್ಮಾರಿ ಕಾಣ ಮಾಡ್ತೆ. ತಕೋ ಇದನ್ನ ಒಳಗ್ ತಗೋಣ.
2: ಎಂತ ಇದ್?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ. ತಗೋ
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದು?
3: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿಂದ ಹೋಗಿಲ್ದಿದ್ ಇಂಗ್ಲಿಶು
1: ಗಿಡ ಕೆಪ್ಪಿ ಹೂಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಂಗಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
5: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
5: ಓ ಜಲ್ಜ, ಏನ್ ಈ ಬದಿ ಬಂದಿದೆ?
6: ಎಂತ ಇಲ್ಲ, ಮನೆಗ್ ನೆಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
6: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು.
5: ಏ ಬಾಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

मेरा तेरा मेरा तेरा तेरा मेरा तेरा मेरा मेरा तेरा घटा।

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಇವ್ಕೊನ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೇ, ಇದು ಒಂದು ಕಿಚ್ಚಿಡದ್ ಕೂದ್ಲು, ಒಂದು ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ಸ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತಾರಂತ ಹೇಳದ್, ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ ಉಣಿಯಕ.
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹಿಂಗ್ಸೆ, ಎಲ್ಲಿಗಾರು ಹೋಪತ್ತಿ ಎಲ್ಲಿಗಂದಳಿಕೆ ಅಂತರ. ನಾನ ಜಲ್ಜನ್ ಮನಿಗ್ ಹೋತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನಾ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯ ಇಲಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನ್ ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನ್ ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ ಕೊಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ ಮೇಲೆ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ. ಹಾಂಗೆ ಮಾಯಿನ ಹಿತ್ತಬ್ಬಿಗಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಬುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು. ನಾನು ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ ಕತ್ ಕಾಣ.
1: ಏ ಬಬ್ಬರ್ಯಾ,
2: ಹೋಯ್ ಹೋಯ್ ಲಕ್ಷ್ಮಣ್ಣ ಹೊಡಿಬಿಡಿ ಮಾರ್ರೆ. ಶೇ ಎಂತ ಮಾಡ್ತಿದ್ರಿ ಮಾರ್ರೆ, ಪಾಪ ಆ ಮಗಿ ಯಾ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
0: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗ್ತೇ ಒಳ್ಳೇದ್.
2: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
0: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದ.
2: ಅಂದ್ರೆ
0: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
2: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
0: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದ, ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
2: ಅದಿರ್ಲಿ, ಈಗ ಹೊರದ್ದೆಂತಕ್ಕೆ?
0: ಈ ಗಂಡ ಅಪ್ಪಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಕೋತೆ ಗಡ, ಕನ್ನಡಿ ಎದುರು ನೀನೇ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ ಹೇಗಿರ್ತಿದ್ರು ಮಾರ್ರೆ.
2: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ,
0: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
2: ಇಲ್ಲಿ ಕಾಣಿ ಲಕ್ಷ್ಮಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರಗಾಣಿ ಹಾಂಗೆ ಯಾವುದು ಅತಿ ಅಪ್ಪಗಾಗಷ್ಟೇ.
0: ಅದು ಹೌದು ಶಂಕರಣ್ಣ.
2: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ. ಏ ಬೊಬ್ಬರ್ಯಾ ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರೆ ಮಗನೇ ಬೆನ್ನ ಬರ್ರಿ ಬೆಳಕ ನಡಿಯಲ್ ಶಾಲಿಗೆ. ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ, ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ. ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ. ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
0: ಎಂತ ಮಾಡ್ನ, ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಮ್ರ, ಎರಡ್ ಹೆಜ್ಜೆ ನಡೆದ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ.
2: ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಪ್ಪಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
0: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ?
0: ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
2: ಇಲ್ಲಿ ಕಾಣಿ ಲಕ್ಷ್ಮಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕ ಆಗ, ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
3: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
2: ಆ ಗಂಡಿನ ಸುಳ್ಳೆ ಕೇಳ್ತ್ರಿ ಮರ್ರೆ, ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ ಮನೆಗೆ ಹೆಲ್ಸಿನ ಅನ್ಕೋದಕ್ಕೆ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನೆ ಸುಮ್ನೆ ಮರ, ಮಕ್ಕಳ ಮರಿ ಎದಿರಲ್ಲ.
2: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ, ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮರ್ರೆ.
3: ಅದರ್ಲಿ, ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
2: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ.
0: ಏ ಬೊಬ್ಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೇ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನ್ ಬೈಕ್ ಬಿಡ್ತೀಯ ಮೋಚ್ಕಾ ಕೂಗ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅಂತ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಟ್ರ.
0: ಓ ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮಿ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟೇ.
1: ಎಂತ
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೇಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತ.
2: ಘನ ಅಣ್ಬ ಕಾಟ ಅಣ್ಬ. ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತುತ್ತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಅಯ್ಯೋ ಅದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತು, ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಅಂತ ಬತ್ರಿ?
3: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ಣು ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಬಿಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬಿಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರೇಡಿಯೋ ಕುಂದಾಪುರದ ಮುಳ್ಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕ್ಕೆ ನಮ್ಮನೆ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನೆ ಕಾಣದಲ್ಲೇ ಉಳ್ಚು. ಆ ಹಿಂಡ್ ಒಂದು ಸರ್ವನಾಶ ಆತು ಇಲ್ಲಪ್ಪ.
1: ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ ಅಕ್ಕ.
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ ತೋಡಿಗಿನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಬಲಣ್ಣ, ಕೈಗೆ ಈ ನಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊದ್ದು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದಷ್ಟು ಕೂಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೆ ಏನು, ಕೂಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ್ರೆ ನೀನ,
0: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ. ದೊಡ್ಡೊಂದು ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಮಾಡ್ದ್ರಲ್ಲ ಮಾರ್ರೆ. ಎಂತ ಪದಾರ್ಥ ಮಾಡ್ರೆ, ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ. ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ. ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್. ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ. ನೆರಿ ಬಂದದ್ದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ. ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂಥೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನು ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತೇಳಿದ್ರೆ ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸೋದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನು ರೀಡ್ ಮಾಡೋಕೆ ಸಾಧ್ಯ ಇಲ್ಲ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತೆ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರೂ ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನ ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನ ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದರೆ ಆ ಪ್ರೀತಿ ಸ್ಥಿರವಾಗಿರಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂಥೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರು, ಹೆಣ್ಣು ಮಕ್ಳು ಯಾವತ್ತು ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರೋದನ್ನ ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತ ಆದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳುತ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮರ್ರೆ. ಉರಿ ಯಾವ್ದಕ್ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕಾದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ ಅವಳಿಗೆ. ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನ ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ, ಮಗಳ, ಸೊಸೆ, ನಾದಿನಿ, ಅಳಿಯ, ಅಕ್ಕ, ತಮ್ಮ, ತಂಗಿ, ಮೈದುನ, ಸ್ನೇಹಿತೆ, ವಾರಗಿತ್ತಿ, ನೆರೆಹೊರೆ, ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ, ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ, ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಚ್ಚಿ ಚೆಂಡಾಡಿದರು, ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ, ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತೆ ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ. ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ. ದುಃಖವನ್ನ ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂತಹದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದ್ರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನ ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದ್ರೆ ಎಂತಹ ಶಕ್ತಿವಂತನನ್ನಾದ್ರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಖ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು, ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM.
3: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31 ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
4: ಅಡ್ಮಿಷನ್
3: ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲು ಅಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯ ತಡ್ಕಂದಲ್ಲಪ್ಪ ಇದ ಏಗಳಿಕ ಅಬ್ಯ ದೇವ್ರೆ, ಒಂದ್ ಮಳಿ ಬರಲಿ, ಎಂತ ಬಿಸಿಲು ಮಾರ್ರೆ, ಒಂದು ಊಟಕ್ಕೆ ಹಾರು ಉಂಬಕತ್ತೆ ಬೆವ್ರೇ ಅತ್ತ ಹಬ್ಬ ಆಪದೆಲ್ಲ ದಿನಕ್ಕೊಂದು 4-5 ಸಲ ಮಿಂದ್ರು ಮಾರ್ರೆ. ಈ ಬಿಸಿಲು ಈ ಸೆಕೆ ಈ ಉರಿ ಹಂಗ ಆಪದಲ್ದೆ ಯಬ್ಬಾ ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ. ಆ ತರ ಬಿಸಿಲು ಆ ತರ ಉರಿ ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ. ಯಾರು ಫಂಕ್ಷನ್ಗೆ ಮದಿಗೆ ಮನೆ ಒಕ್ಕಲಿಗೆಲ್ಲ ಎಂತ ಹೇಳ್ತಾರೆ ಮಗ, ಅತ್ತ ಖಂಡಿತ ಅದು ಹಾಪ ಸ್ಥಿತಿಂಗೆ ಇಲ್ಲ. ಯಪ್ಪ ಈ ಊಟೂ ಬೇಡ, ಮನ್ಸರು ಬೇಡ, ಮದಿಯೂ ಬೇಡ, ಎಂಥದ್ದು ಬೇಡ. ಮನೆ ಒಳಗಿಪ್ಪ ಅಂದ್ರೆ ಮನೆ ಒಳಗಿಪ್ಪಕ್ಕಾತಿಲ್ಲ, ಬೆಂಕಿಗೆ ಹಾಕ್ದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು ಈ ಪಾಟಿ ಊರಿ ಓ ಎಂತಕ್ಕಂತ ಹೇಳುವುದಕ್ಕಿಂತ ಇದಕ್ಕೆ ಕೊಟ್ಟಿರುವ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ. ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆಗ್ತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ ಕೆ ಅವರು ಇದ್ದಾರೆ, ವೈದ್ಯಾಧಿಕಾರಿ, ತಾಲೂಕು ಆಯುಷ್ ಆಸ್ಪತ್ರೆ, ಕುಂದಾಪುರ ಆಯುಷ್ ಇಲಾಖೆ. ಶಿಲ್ಪಾ ಡಾಕ್ಟ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಹೆಂಗಿದ್ರಿ ಡಾಕ್ಟ್ರೆ?
1: ಆರಾಮ.
0: ಡಾಕ್ಟರ್ ಅಂತ ಗೊತ್ತಿತ್ತು, ಸೆಕೆನಲ್ಲಿ ಖಾದಿ ಬಟ್ಟೆಗಳನ್ನೆಲ್ಲ ಹಾಕೋ ಶುರು ಮಾಡಿರು, ಹಂಗಾಗಿ ಸ್ವಲ್ಪ ಕೂಲ್ ಹಂಗೆ ಇದ್ರ ಅಂತ ಅಲ್ದ. ಖಾದಿ ಬಟ್ಟೆ ಎಷ್ಟು ಹೆಲ್ಪ್ ಆತ್ ನಮ್ಮ ಈ ಸೆಕೆನ ಬೀಟ್ ದ ಹೀಟ್ ಮಾಡೋಕೆ?
1: ನಾವು ಈ ಬಿಸಿಲಾಘಾತದ ಸಮಯದಲ್ಲಿ ಅದಷ್ಟು ಖಾದಿ ಬಟ್ಟೆಗಳು, ತೆಳುವಾದ ಹಗುರವಾದ ಹತ್ತಿ ಬಟ್ಟೆಗಳನ್ನ ಧರಿಸಿದ್ರೆ ಉತ್ತಮ. ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೇವೆ. ಬಟ್ ಹೌದು, ಖಾದಿ ಬಟ್ಟೆಯನ್ನ ಧರಿಸಿದ್ರೆ ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೆದು. ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನ ಪಡೆದುಕೊಳ್ತೇವೆ.
0: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಈ ಹೊತ್ತಲ್ಲಿ ನನ್ನ ಮೊಬೈಲಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿಕಂಬ.
1: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -10 ಡಿಗ್ರಿ ವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30 ಡಿಗ್ರಿಯಷ್ಟು ತಾಪಮಾನವನ್ನು ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
0: ಡಿಹೈಡ್ರೇಷನ್
1: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35 ಡಿಗ್ರಿ ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40 ಡಿಗ್ರಿಗಿಂತ ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆಯಾಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ, ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ April 19 May 31 ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ 10:00 AM to 3:00 PM ಈ ತಾಪಮಾನ ಅನ್ನುವಂಥದ್ದು ತೀರಾ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸ್ಬೇಕು, ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸ್ಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
0: ಅಬ್ಬಾ, ಅದಕ್ಕೆ ಮೊನ್ನೆ 11 ಗಂಟೆಗೆ ಆಫೀಸಿಗೆ ಬಂದ ಮರ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ಗಂಟೆಗೆ ವರ್ಕ್ ಸ್ಟುಡಿಯೋಗ ಅಂತ, 8 ಗಂಟೆಗೆ ಬಂದು 4 ಗಂಟೆಗೆ ಹೋಗ್ಬೋದು ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರ ಎಂತ ಮಾಡುದು?
1: ಖಂಡಿತವಾಗಿ ಹೌದು, ಮನೆಯ ಹೊರಗಡೆ ಕೆಲಸ ಮಾಡುವವರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
0: ಡಾಕ್ಟರ್, ಈಗ ನಮ್ಗೆ ಹೀಟ್ ಸ್ಟ್ರೋಕ್, ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರಿ, ಬಿಸಿಲು ಜಾಸ್ತಿ ಆದ್ರೆ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರು ಮುಖದಂಗ್ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡು ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾಗ್ತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ, ಹೀಟ್ ಸ್ಟ್ರೋಕ್ ಇದರ ಲಕ್ಷಣಗಳು ಎಂತವೆಲ್ಲ?
1: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನ ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂತದ್ದು, ತಲೆನೋವು, ವಾಂತಿ, ಈ ತರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನ ನಾವು ಬೇಸಿಗೆ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ.
0: ಓಕೆ,
1: ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ, ನಾವ್ ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನ ನಾವು ಮೈಯೊಡ್ಡಿಕೊಳ್ತೇವೆ ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70% ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ, ಆ ರೇಸ್ ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶ ಇರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು, ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐ ಸ್ಟ್ರೇನ್ ಆಗುತ್ತೆ. ಸೊ ಐ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರೆ ಅಂತ ತಗೊಳ್ಳೋ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನು ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೇ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನು ಬಳಸುವಂಥದ್ದು, ಕೊಡೆಗಳನ್ನು ಬಳಸುವಂಥದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನು ಬಳಸುವಂಥದ್ದು, ಅಥವಾ ಈ ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನು ತಪ್ಪಿಸುವಂಥದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಬಳಸಬಹುದು.
0: ಸೊ ಈ ತರ ಮುನ್ನೆಚ್ಚರಿಕೆಯನ್ನು ತಗೊಳ್ಬಹುದು. ನೀವು ತಲೆನೋವು ಅಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕ ಹುಡುಕುತ್ತೆ, ಅಂದ್ರೆ ತುಂಬಾ ತಲೆನೋವು ಇರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ,
1: ಹೌದು, ಡಿಹೈಡ್ರೇಷನ್ ಆಗುತ್ತೆ.
0: ಎಷ್ಟು ನೀರು ಕುಡಿದ್ರು ಸಾಕಾತಿಲ್ಲ, ಆಮೇಲೆ ಮೂತ್ರ ಮಾಡುವಾಗ ಉರಿ ಸುರಿ
1: ಮೂತ್ರ, ಹೌದು,
0: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
1: ಮೂತ್ರದ ಬಣ್ಣ ಕೂಡ, ಹೌದು.
0: ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ, ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರೆ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
1: ಖಂಡಿತವಾಗಿ, ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂಥದ್ದು ಈ 20-30 ಡಿಗ್ರಿಯಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 ಡಿಗ್ರಿಗಿಂತಲೂ ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ, ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ ಗಳನ್ನ ಹಾಕಿ ನೋಡಿದ್ರೆ 40-42 ಡಿಗ್ರಿ ಅಷ್ಟಿದೆ, ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 ಡಿಗ್ರಿ ಸೆಲ್ಸಿಯಸ್ ಇದೆ. ಆಕ್ಚುಲಿ 36 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್,
0: 37 ಡಿಗ್ರಿ
1: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
0: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು,
1: ಹೌದು
0: ಅಲ್ವಾ?
1: ಖಂಡಿತವಾಗಿ
0: ತಲೆ ಸುತ್ತಿ ಬಿದ್ದದ್ದು,
1: ತಲೆ ಸುತ್ತು, ಹೌದು. ನಾನು ನಿಮ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ, ಮಂಗಳೂರಲ್ಲಿ ಒಂದು 15 ದಿನದ ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ, ಅವನು ಬಸ್ಸಿಂದ ಇಳಿದು ಕೂಡ್ಲೆ ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗ್ಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದ್ರೆ ಯಾರ ಮೇಲೆ ನಾವು ಹೊಣೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನ ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
0: ನಿಜ ಮಾರ್ರೆ, ಸತ್ಯ. ನನಗೆ ನೀವು ಎಷ್ಟು ಹೇಳಿದ್ರಲ್ಲ, ನನಗೆ ಅನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇಬೇಡಿಯಪ್ಪ, ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ. ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ.
1: ಹೌದು
0: ಡಾಕ್ಟರ್, ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:00 ಕಾರ್ ತೆಗಿಯೋಕೆ ಹೋದೆ, ತೆಗಿಯೋಕ್ ಹೋಗಿ ಒಳಗ್ ಕೂತಿದ್ದೀನಿ, ಯಾವ್ದೋ ಒಂದು ದೊಡ್ಡ ಒಲೆ ಒಳಗ್ ಕೂತಂಗ ಆಗ್ತಿದೆ ನಂಗೆ, ಆತರ ಫೀಲ್. ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಹಿಡ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು, ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬಹುದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಡೆಂಗಿದ್ದಾರೆ ಏನೆಲ್ಲ ಮುನ್ನೆಚ್ಚರಿಕೆನ ತಕೊಳ್ಕತ್ತ.
1: ಮೊದಲನೇದಾಗಿ ಎಲ್ಲರೂ ಬಳಸುವ ವಾಹನ ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕ್ಕೋಕೋಲಾ ಬಾಟಲ್ಗಳು ಅಥವಾ ಈ ಸುಗಂಧ ದ್ರವ್ಯ ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು, ಖಂಡಿತ ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೇ ಇದ್ರೂ ಸಹ ಕಾರಿನಲ್ಲಿ ನಾವ್ ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನು ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ. ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿಯಾಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನ ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ ಅಂದ್ರೆ
0: ಅಂತೂ ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬೇಡ ಬೇಡ ಅಂದ್ರೆ ಕುಡುಕ್ ಲಾಯ್ಕ್ ಹತ್ತು ತಂಪು ಹತ್ತಲ್ಲ ಗಂಟ್ಲಿಗೆ ಖುಷಿ ಹತ್ತು. ನೀವ್ ಹೇಳಿದ್ ಸರಿ ಡಾಕ್ಟರ್,
1: ಖಂಡಿತವಾಗಿ. ಮತ್ತೆ ಈಗ ಈ ಶಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯಗಳನ್ನು ತೆಗೆದುಕೊಂಡ್ರು ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಶಕೆ ಎಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳೇನು ಕಡಿಮೆ ಇಲ್ಲ, ಬರ ಇಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಇಂತಹ ಬಿಸಿಲಿನ ಸಂದರ್ಭದಲ್ಲಿ, ಮಣ್ಣಿನ ಮಡಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನು ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ, ಎಲ್ಲರೂ ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡಬಹುದು ಅಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನು ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ ಗಳೇನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40°C ಇಲ್ಲದೆ ಇದ್ರೂ ಸಹ 35°C ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ ಈ ಶಕೆಯಿಂದಾಗಿ ಮೈ ಜಾಸ್ತಿ ಬೆವರುತ್ತದೆ, ಖಂಡಿತವಾಗಿ ರ್ಯಾಶಸ್ ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೋರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನ ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸ್ತೇವೆ, ಶಕೆ ಬಂದ್ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇದ್ಕೊಂಡು ಬರ್ಬೋದು. ಆದರೆ ಮಧ್ಯಮ ವರ್ಗದವರು ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸೋ ಬದಲಾಗಿ ಒಳಗಡೆಯಿಂದನೆ ಇಂಟರ್ನಲಿ ನಾವು ದೇಹವನ್ನು ಕೂಲ್ ಆಗಿರಿಸ್ಕೊಂಡ್ರೇನೆ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಕಾರಿನಲ್ಲಿ ಮಕ್ಕಳು ಸಾಕು ಪ್ರಾಣಿಗಳನ್ನ ನೀವೆಲ್ಲೋ ಒಂದ್ ಕಡೆ ಹೋಗ್ಬೇಕು, ಅವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ. ಎಷ್ಟೋ ಈ ತರ ಪ್ರಕರಣಗಳನ್ನ ನೀವು ನೋಡಿರ್ತೀರಾ. ದಯವಿಟ್ಟು ಆ ತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ. ಸ್ವಲ್ಪ ಆದ್ರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನು ತುಂಬಿಸ್ಕೊಂಡ್ರೇನೆ ಒಳ್ಳೇದು. ಆದ್ರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ. ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು. ಹೊರತಾಗಿ ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ. ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದಾಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ ಹಳ್ಳ ಇಲ್ಲಿದೆ ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ. ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ. ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ ಸ್ಟೋರ್ ರೂಮ್ಗಳಲ್ಲಿ ಅವಿತುಕೊಳ್ಳುವ ಚಾನ್ಸಸ್ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ ಸ್ಟೋರ್ ರೂಮ್ಗಳು ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನ ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ. ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ಗಳನ್ನ ಬಟ್ಟೆಯಿಂದ ಮುಚ್ಚುವಂಥದ್ದು, ಕರ್ಟೆನ್ ತರ ಮುಚ್ಚುವಂಥದ್ದು, ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ ನಾನು ಆವಾಗ್ಲೇ ಹೇಳಿದಾಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನು ಅವಾಯ್ಡ್ ಮಾಡಕ್ಕಾಗಲ್ಲ. ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
0: BPA ಫ್ರೀ ಅಂದ್ರೆ ಅಂತ ಡಾಕ್ಟ್ರೆ,
1: BPA ಅನ್ನುವಂಥದ್ದು ಒಂದು ಕೆಮಿಕಲ್. ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ. ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ.
0: ಹಾಗಾಗಿ
1: ಅದು ಈ ಬಾಟಲ್ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ BPA ಫ್ರೀ ಪ್ಲಾಸ್ಟಿಕ್ ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ ಗಳಿಂದ ಅಂದ್ರೆ ಅಂತ ಆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ ಅದು ಬಿಸಿಲು ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತಿಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
0: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡ್ ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರೆ ಅವರು. ಬಿಸಿಲಲ್ಲೇ ಒಣಗಿ ಒಣಗಿರೋ ಬಾಟಲ್ ಗಳು ಅವೆಲ್ಲ ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು. ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
1: ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಸ್ಟೀಲ್ ಬಾಟಲ್ ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳನ್ನು ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನ ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ ಕೆಮ್ಮು ಕಫದಂತ ಜ್ವರದಂತ ಲಕ್ಷಣಗಳು ಕೂಡ ಬರೋದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
0: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ಓ ತಂಪಿರೋದು ಬೇಕಂತ ನಮ್ಗೆ ಅನಿಸ್ತಾ ಇರುತ್ತೆ. ನಾವೆಂತ ಮಾಡತ್ತ, ಫ್ರೀಜರ್ ಹಂಗಿಟ್ಟದ್ದು, ಫ್ರಿಡ್ಜ್ ಹಂಗಿಟ್ಟದ್ದು, ಕೋಲ್ಡ್ ಕೋಲ್ಡ್ ನೀರ್ ಇರತ್ ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
1: ಹೌದು, ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ ನಮ್ಮ ದೇಹದ ತಾಪಮಾನ ಬೇರೆ ಇರ್ತದೆ. ಸಡನ್ ಆಗಿ ನಾವು ಅಷ್ಟು ತಂಪಾದ ನೀರುಗಳನ್ನ ಅಥವಾ ತಂಪು ಪಾನೀಯಗಳನ್ನ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಫ್ರಿಡ್ಜ್ ಅಲ್ಲಿರುವ ಅಥವಾ ತುಂಬಾ ತಂಪಾದ ಗಟ್ಟಿ ಕೋಲ್ಡ್ ಇರುವ ಆಹಾರವನ್ನ ತೆಗೆದುಕೊಳ್ಳುವ ಬದಲಾಗಿ ಮನೆಯ ಹೊರಗಡೆ ಮನೆಯ ತಂಪಾದ ಜಾಗದಲ್ಲಿ ಶೇಖರಿಸಿರುವಂತಹ ಪಾನೀಯಗಳನ್ನ ಬಳಸಿದ್ರೆ ಒಳ್ಳೇದು. ಮನೆಯಲ್ಲೇ ತಯಾರಿಸಿದ ಪಾನೀಯಗಳನ್ನ ಬಳಸಿದ್ರೆ ಕೂಡ ಒಳ್ಳೇದು, ಯಾಕಂದ್ರೆ ಅದು ಮನೆಯಲ್ಲೇ ನಾವು ತಯಾರಿಸಿರ್ತೇವೆ, ಅಲ್ಲೆಲ್ಲೂ ಪ್ರಿಸರ್ವೇಟಿವ್ಸ್ ಇರಲ್ಲ, ಅಡಿಟಿವ್ಸ್ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ರಸಗಳನ್ನ ನಾವು ಬಳಸಬಹುದು. ಯಾವುದೇ ಈ ರಸ್ನ ಅಥವಾ ರೆಡಿಮೇಡ್ ಜ್ಯೂಸ್ ಗಳನ್ನ ಬಳಸುವ ಬದಲಾಗಿ ಅದೆಲ್ಲದೂ ಕೂಡ ಫ್ರಿಡ್ಜ್ ಅಲ್ಲಿಟ್ಟು ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಗಾಗ್ಗೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
0: ಒಳ್ಳೆ ಹೇಳ್ರಿ ಡಾಕ್ಟರ್. ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು, ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ, ಬೊಂಡದ ನೀರ್ ಇದ್ರೆ
1: ಒಳ್ಳೆದು.
0: ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ, ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡ ಖಾಲಿ, ಎಲ್ಲರೂ ಈ ಬಿಸಿಲಿಗೆ ಹೋಗಿ ಬೊಂಡನೇ ಕುಡುದು. ಈಗ ಆ ಬೊಂಡು ಬಿಸಿ ಆಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಭಾರಿ ಒಳ್ಳೇದು,
1: ಖಂಡಿತವಾಗಿ. ಹೌದು,
0: ನೀವು ಹೇಳಿ,
1: ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ ಇದ್ರು.
0: ಹೆಸರು ನೀರು
1: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನು ಆಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರುವುದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರುತ್ತೆ. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು, ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು, ಎಲ್ಲಾ ವಿಟಮಿನ್ಸ್ ಗಳು ಕೂಡ ನಮಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
0: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ, ಈ ಬಿಸಿಲಿಗೆ ಈ ಬೇಸಿಗೆಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಇಂಥದ್ದು ತಂಪಿನ ಬೀಜದ ನೀರು, ಇಲ್ಲ ಹೆಸರು ನೀರು, ಇಲ್ಲ ರಾಗಿ ನೀರು, ಅಥವಾ ಎಳ್ಳಿನ ಜ್ಯೂಸ್ ಮನೆಯಲ್ಲೇ ಮಾಡೋದ್ ನಾ ಹೇಳ್ತಾ ಇರ್ಬೋದು, ಎಲ್ಲ ಕುಡ್ದಿರ್ತಲ್ಲ, ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
1: ಖಂಡಿತವಾಗಿ ಈಗ ಆಕ್ಚುಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಅನ್ನುವಂಥದ್ದು, ಯಾರು ಜಾಸ್ತಿ ಕಾಫಿ, ಟೀ, ಆಲ್ಕೋಹಾಲ್ ಅನ್ನ ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ, ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ ಗಳನ್ನ ಬಳಸಬಹುದು, ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ ಗಳನ್ನ ಬಳಸಿ ನಾವು ದೇಹವನ್ನ ತಂಪಾಗಿ ಇರಿಸಿಕೊಳ್ಬಹುದು. ಖಂಡಿತವಾಗಿ
0: ನೀವು ಆಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
1: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ, ಈ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಇದೆಯಲ್ಲ, ಇವೆಲ್ಲವೂ ಕೂಡ ಅಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು, ಸೊಪ್ಪುಗಳು ಅಥವಾ ಹಣ್ಣುಗಳನ್ನು ನೆನೆಸಿಟ್ಟು ಅದನ್ನು ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದುಹಾಕಬಹುದು. ಹೇಗೆ ಅಂದ್ರೆ, ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು, ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಸೋಪ್ ಎಲ್ಲ ಹಾಕಿ ತೊಳೆಯುವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ, ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡ್ಬೋದಂದ್ರೆ, ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
0: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
1: ಎರಡನ್ನು ಕೂಡ ಬಳಸಬಹುದು. ಯಾವಾಗ ಅಂದ್ರೆ, ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದಂದ್ರೆ, ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು, ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದು 5-10 ನಿಮಿಷ ಕಲ್ಲುಪ್ಪಿನಲ್ಲಿ, ತದನಂತರ ಅಡುಗೆ ಸೋಡದಲ್ಲಿ ಒಂದು 5-10 ನಿಮಿಷ ನೆನೆಸಿ ಇಡಿ. ಸೊ ಅವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ, ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
0: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಬಹುದು,
1: ಸೊಪ್ಪನ್ನು ಕೂಡ,
0: ತರಕಾರಿ ಕೂಡ,
1: ತರಕಾರಿ ಸೊಪ್ಪುಗಳನ್ನ. ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ, ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ ತೀವ್ರ ಪ್ರಮಾಣದಲ್ಲಿ ಕೀಟನಾಶಕವನ್ನ ಬಳಸ್ತಾರೆ, ಸಿಂಪಡಣೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ ನಾವು ಆ ಕೀಟನಾಶಕಗಳನ್ನ ತೊಳೆದು ಹಾಕಿ ಆಹಾರ ತರಕಾರಿಗಳನ್ನ ಬಳಸಬಹುದು. ಅದೇ ರೀತಿ ಹಣ್ಣುಗಳನ್ನು ಕೂಡ, ಹಣ್ಣುಗಳನ್ನ ನಾವು ಖರೀದಿ ಮಾಡುವಾಗ ಕೂಡ ಅದು ಪಕ್ವವಾಗಿದೆಯಾ ಆ ಹಣ್ಣು, ಅಥವಾ ಆ ಹಣ್ಣು ಅನೈಸರ್ಗಿಕವಾಗಿ ಅದು ಹಣ್ಣಾಗಿದೆಯಾ, ಯಾಕಂದ್ರೆ ಹಣ್ಣುಗಳನ್ನು ಕೂಡ ಇವಾಗ ಕೆಮಿಕಲ್ ವಿಧಾನದಿಂದ ರಾಸಾಯನಿಕಗಳ ಬಳಕೆಯಿಂದ ಹಣ್ಣಾಗಿಸ್ತಾರೆ. ಸೊ ಅದೆಲ್ಲ ಲಕ್ಷಣಗಳಿರುತ್ತೆ. ನ್ಯಾಚುರಲ್ ಆದ ಹಣ್ಣ, ನ್ಯಾಚುರಲ್ ಆಗಿ ಹಣ್ಣಾಗಿರುವ ಒಂದು ಹಣ್ಣು ಯಾವ ತರ ಇರುತ್ತೆ ಅಂದ್ರೆ ಅದರಲ್ಲೊಂದು ಒಳ್ಳೆ ಪರಿಮಳ ಇರುತ್ತೆ, ಅದರ ಬಣ್ಣ ಆಕಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ. ಅಂತವುದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿ ಒಳ್ಳೇದು, ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
0: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೆ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ, ಹೊರಗಿಂದಾನೇ ತರಕು, ಮಾರ್ಕೆಟ್ ಇಂದಾನೇ ತರಕು. ತಂದ ಮೇಲೆ ಡೌಟ್ ಅಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳ್ದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನ್ಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನು ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
1: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತಹ ಹಣ್ಣುಗಳು, ಕೆಲವೊಂದು ರೀತಿ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು, ದ್ರಾಕ್ಷಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
0: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಇದು
1: ಎರಡು ಕೂಡ ಹೇಳ್ಬಹುದು, ಎರಡು ಹೇಳ್ಬಹುದು, ಸನ್ ಸ್ಟ್ರೋಕ್ ಹೇಳ್ಬಹುದು.
0: ಓಕೆ, ಈ ಟೈಮಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓ ಆರ್ ಎಸ್ ಎಲ್ಲ ತಕ್ಕಂಕ್ಕೆ ಶುರು ಮಾಡ್ತಾರೆ, ಅದು ತಕ್ಕಂದು ಒಳ್ಳೇದಾ ಓ ಆರ್ ಎಸ್?
1: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಘಾತ ಸಮಯದಲ್ಲಿ ಓ ಆರ್ ಎಸ್ ಅನ್ನೋದೇ ಮದ್ದು. ಓ ಆರ್ ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ. ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ ಓ ಆರ್ ಎಸ್ ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ಓ ಆರ್ ಎಸ್ ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ಓ ಆರ್ ಎಸ್ ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ಓ ಆರ್ ಎಸ್ WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದ್ ವೇಳೆ ಓ ಆರ್ ಎಸ್ ಎಲ್ ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಇಟ್ ಕಂಟೆಂಟ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆ ತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ಬ

0: ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
1: ಪುನರ್ಪುಳಿ ಶರ್ಬತ್ ಅಂತೂ ಸೂಪರ್ ಆಗಿರುತ್ತೆ,
0: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
1: ಹಣ್ಣು ಸಿಗಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಲಟ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದು ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತರು, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
0: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
1: ಹೌದು,
0: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಲಾವಂಚದ ಬೇರು. ಅದು ಕೂಡ ತುಂಬಾನೇ ಒಳ್ಳೇದು, ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನು ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾಳೆ ದಿನ ಉಪಯೋಗಿಸಬಹುದು, ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು, ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆ ಅಡಿಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ, ಈಗ ಈ ಜೀರಿಗೆ ನೀರು, ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು ತಲೆ ತಿರುಗುವಂತದ್ದು, ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಗ್ತಾನೂ ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ನೀವು ಇನ್ನೊಂದು ಕೇಳಿರ್ಬೋದು, ಗೋಂದ್ ಅಂತ ಹೇಳಿ, ಗೋಂಡ್ ಅಂಟು ಅಂತ ಹೇಳ್ತಾರೆ. ಈ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೆ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
1: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್ ನೀವು. ಈಗ 2 liter ಇದು ಸಾಫ್ಟ್ ಡ್ರಿಂಕ್ಸ್, 5 liter ಇದು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕ್ಕ ಬಂದು ಕುಡಿತಾರಲ್ಲ, ಅವರು ಬಂಡಕ್ಕೆ 60 rupees ಕೊಟ್ಟು ಕುಡಿಲ್ಲ ಅಲ್ಲ, ಅದರೊಟ್ಟಿಗೆ ಬಂಡದ ಗಂಜು ಸಿಕ್ಕತ್ತ, ಹೊಟ್ಟಿಯು ಒಂಚೂರು ತುಂಬತ್ತ, ಬಾಯಾರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೆ ಎಂಬುದು. ಅಲ್ಲಿ ದುಡ್ಡು ಬರ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ, ತೊಂದ್ರೆ ಇಲ್ಲ. ನಾವ್ ಯಾವ್ದಾವ್ದಕ್ಕೂ ಖರ್ಚು ಮಾಡುತ್ತಾ, ಒಂದ್ ಬಂಡಕ್ ಹಾಕೋಕಾತಿಲ್ಲ, ಹೋಗ್ಲಿ ಒಂದ್ ನಿಂಬೆಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಲ, ನಿಂಬೆಹಣ್ಣಿಗೆ 10 rupees, 15 rupees, 20 rupees. ಬಟ್ ಆಕ್ಚುಲಿ ನಿಂಬೆಹಣ್ಣಿಗೆ ಅದರ ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದ್ದೀನಿ, ಬೊಂಡ ಕುಡಿರಿ ಅಂದ್ರೆ ಬೊಂಡ ಜ್ಯೂಸ್ ಕುಡುಕೋ ಹತ್ರ, ಅದು ಫ್ರೀಸರ್ ಅಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೆ ಒಂದು ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 rupees, ಬೊಂಡ ಜ್ಯೂಸಿಗೆ 20 rupees ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತ. ಸೊ ಈ ಟೈಮಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತ್ಯಗತ್ಯ.
0: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನ ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನ ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ಈಗ ನಾವು ದೇಹ ತಂಪ್ ಮಾಡ್ಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನ ತೆಗೆದುಕೊಂಡ್ರು ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನ ಬಳಸಿದ್ರೇನೆ ತುಂಬಾನೇ ಒಳ್ಳೇದು.
1: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರೆ ತಿಂದ್ರೆ ಒಳ್ಳೇದು, ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕೇಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆಗ್ತ. ಈ ಟೈಮಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತು ತೆಗೆದು ಬಿಚ್ಚಿ ಬಿಸಾಡ್ದೊಂಬಾಗತ್ತೆ. ಅದಕ್ಕಿಂತ ಕಾಟನ್,
0: ಖಂಡಿತವಾಗಿ
1: ಖಾದಿ, ಇಂಥವುಗಳನ್ನ ಹಾಕೊಂಡ್ರೆ ಎಷ್ಟೊತ್ತು ಹಾಕೊಂಡ್ರು ಯು ವಿಲ್ ಫೀಲ್ ಕೂಲ್, ಚೆನ್ನಾಗಿ ಅನಿಸ್ತಿದೆ, ಆ ಫೀಲ್ ಅನ್ನೋದು ಒಂಥರ ಲೈಕ್ ಇರುತ್ತೆ. ಸೊ ಈ ಡ್ರೆಸ್ ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
0: ಖಂಡಿತವಾಗಿ ಇದು ತ್ವಚೆಗೂ ಕೂಡ ಒಳ್ಳೆಯದು. ಇತ್ತೀಚಿನ ಈ ಬಿಸಿಲಿನ ಸಮಯದಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು, ಸಾಫ್ಟ್ ಕಾಟನ್ ಬಟ್ಟೆಗಳು, ಹತ್ತಿಯ ಬಟ್ಟೆಗಳು ಅಂತ ನಾವೇನ್ ಹೇಳ್ತೇವೆ, ಅಥವಾ ಈ ಕೈಮಗ್ಗದಿಂದ ತಯಾರು ಮಾಡಿರುವಂತಹ ಈ ಖಾದಿ ಬಟ್ಟೆಗಳು, ಇವೆಲ್ಲವೂ ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೇದು. ಬಿಸಿಲಿನಿಂದ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತದೆ, ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ನಿಮಗೆ. ಸೊ ಇಂತಹ ಬಟ್ಟೆಗಳನ್ನ ಬಳಸಬಹುದು. ಹಗುರವಾದ ತಿಳಿ ಬಣ್ಣದ, ಆದಷ್ಟು ಗಾಢ ಬಣ್ಣದ ಬಟ್ಟೆಗಳನ್ನು ಕೂಡ ಬಳಸಬೇಡಿ. ಕಪ್ಪು ಬಣ್ಣದ ಬಟ್ಟೆಗಳು, ಈ ಕಪ್ಪು ಬಣ್ಣ ಅನ್ನುವಂಥದ್ದು ಸನ್ ರೇಸ್ ಅನ್ನು ಮತ್ತಷ್ಟು ಹೀರ್ಕೊಳ್ತದೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕಾದಷ್ಟು. ಬರೀ ಹೊರಗಿನ ಬಟ್ಟೆ ಮಾತ್ರ ಅಲ್ಲ, ಮೈಯ ಒಳಗಡೆಯ ಒಳಬಟ್ಟೆಗಳು ಕೂಡ ಗಾಢ ಬಣ್ಣದ ಒಳಬಟ್ಟೆಗಳನ್ನ ಬಳಸಬೇಡಿ. ನೈಲಾನ್ ಬಟ್ಟೆಗಳನ್ನೆಲ್ಲ ಬಳಸಬೇಡಿ, ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಬಳಸಿ, ಅಥವಾ ಖಾದಿ ಬಟ್ಟೆಯನ್ನು ಬಳಸಿದ್ರೆ ಅದು ಇನ್ನೂ ಸಹ ಉತ್ತಮ. ಈ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಲ್ಲಿ ನಿಮಗೆ ಖಾದಿ ಬಟ್ಟೆಗಳು ಕೂಡ ಸಿಗ್ತದೆ, ಅತಿ ಕಡಿಮೆ ಬೆಲೆಗಳಲ್ಲಿ ಸಿಗ್ತದೆ, ಅದನ್ನು ಕೂಡ ಬಳಸಬಹುದು. ಹಾಗಾಗಿ ಇಂತಹ ಬಟ್ಟೆಯ ಬದಲಾವಣೆಯಲ್ಲಿಯೂ ಕೂಡ, ಬಟ್ಟೆಯ ವಿಚಾರದಲ್ಲಿಯೂ ಕೂಡ, ಯಾಕಂದ್ರೆ ಈಗ ಹೀಟ್ ಅಂತ ಬಂದ ಕೂಡಲೇ ನಾವು ಬರೀ ಎಸಿ ಕೂಲರು ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಪರಿಹಾರ ಮಾತ್ರ ಅಲ್ಲ, ನಾವು ಸ್ಕಿನ್ ಕೇರ್ ಕೂಡ ಮಾಡಬೇಕಾಗತ್ತೆ.

0: ಸ್ಕಿನ್ ಕೇರಿಗೆ ನೀವು ಬಟ್ಟೆ ಮಾತ್ರ ಅಲ್ಲದೆ ನೀವು ಸ್ಕಿನ್ಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ಗಳು, ಕೆಮಿಕಲ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ಗಳನ್ನ ಬಳಸೋದ್ರಿಂದ ಕೂಡ ಆನ್ ಆಗುವಂತದನ್ನ ಕೂಡ ತಪ್ಪಿಸ್ಕೊಳ್ಬಹುದು.
1: ಅದ್ರ ಜೊತೆಗೆ ನೀವು ಟೂ ವೀಲರ್ ಎಲ್ಲ ತುಂಬಾ ಬಳಸ್ತೀರಿ ಅಂತ ಆದ್ರೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಳ್ಳಬಹುದು, ಮುಖವನ್ನ ಕವರ್ ಮಾಡ್ಕೊಳ್ಳಕ್ಕಾಗತ್ತೆ, ನಿಮ್ಮ ಬಾಡಿ ಯಾವ್ದು ಕೂಡ ಓಪನ್ ಇಲ್ಲದೆ ಇರೋ ಅಂತ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಇಲ್ಲಾಂದ್ರೆ ಎಂತಾಗತ್ತಂದ್ರೆ ಒಂದ್ ಕಡೆ ಬಿಳಿ ಇನ್ನೊಂದ್ ಕಡೆ ಕಪ್ಪು, ಸ್ಕಿನ್ ನಂದೇನಾ ಅನ್ನೋಂಥದ್ದು ಈ ಟ್ಯಾನ್ ಇಂದ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಅದಕ್ಕೆ ಮಾತ್ರ ಅಲ್ಲ, ಈ ಟ್ಯಾನ್ ಆಗೋದ್ರಿಂದ ಉರಿಯೋದು ಅಥವಾ ಗುಳ್ಳೆಗಳಾಗೋದು ಇಂಥದ್ದೆಲ್ಲ ಸಮಸ್ಯೆಗಳು
0: ರ್ಯಾಶಸ್ಗಳು ಆಗ್ತದೆ. ಹಾಗಾಗಿ ನಾವು ಆದಷ್ಟು ತಿಳಿ ಹಗುರವಾದ ಬಣ್ಣದ ಬಟ್ಟೆಗಳನ್ನ ಬಳಸಿ ಆದಷ್ಟು ಮೈಮುಚ್ಚುವ ಬಿಸಿಲಿಗೆ ಒಡ್ಡದೇ ಇರುವಂತಹ ಬಟ್ಟೆಗಳನ್ನ ಧರಿಸಿದ್ರೇನೆ ಉತ್ತಮ.
1: ಇನ್ನೊಂದು ನೆನಪು ಮಾಡಿದ್ ನೀವು ಬೆವರ್ ಸಾಲೆ, ಈ ಸೀಸನ್ ಇದು ದೊಡ್ಡ ಸಮಸ್ಯೆ ಅದು, ಆ ಬೆವರ್ ಸಾಲೆ ಪಾಪ ಅದಾದವ್ರಿಗೆ ಗೊತ್ತು ಅದ್ರ ಕಷ್ಟ ಎಂತ ಅಂತ ಹೇಳ್ಕೊಂಡು. ಸೊ ಅದಕ್ಕೂ ಕೂಡ ಇಂಥದ್ದೆಲ್ಲ ಸೊಲ್ಯೂಷನ್ ಆಗುತ್ತೆ.
0: ಖಂಡಿತವಾಗಿ ಹೌದು, ನಾನು ಆಗ್ಲೇ ಹೇಳಿದ ಹಾಗೆ ಮನೆಯಲ್ಲೇ ಕಡಲೆ ಹಿಟ್ಟು ಹೆಸರು ಹಿಟ್ಟನ್ನ ಮಾಡಿಕೊಂಡು ಅದರಿಂದ ಸ್ನಾನ ಮಾಡುವಂತದ್ದು ಅಥವಾ ಚಂದನದ ಪೌಡರ್ ಅಥವಾ ಚಂದನದ ತುಂಡು ಏನಾದ್ರೂ ಸಿಕ್ಕಿದ್ರೆ ನಿಮ್ಗೆ ಅದನ್ನ ತೇದಿ ಲೇಪ ಮಾಡಿ ಮೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂಡ ನಿಮ್ಗೆ ಆ ಬೆವರ್ ಸಾಲಿಗೆ ಪರಿಹಾರ ಸಿಗುತ್ತೆ. ಮತ್ತೆ ನೀವು ಕೇಳಿರ್ಬೋದು ತುಂಬಾ ಬಿಸಿಲಿನ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಬೇವಿನ ಮರದ ನೆರಳಿನ ಅಡಿಯಲ್ಲಿ ತಂಪು ಮಾಡ್ಕೊಳ್ತಾ ಇದ್ರಂತೆ. ಈಗ ಬೇವಿನ ಮರ ನಿಮ್ಗೆ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ಆದ್ರೆ ಆದಷ್ಟು ಬೇವಿನ ಮರಗಳೆಲ್ಲಾದ್ರೂ ಸಿಕ್ಕಿದ್ರೆ ಒಂದಿಷ್ಟು ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬನ್ನಿ, ಅದನ್ನ ಚೆನ್ನಾಗಿ ರುಬ್ಬಿ ಅದನ್ನ ಕೂಡ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಕಾಯಿಲೆ ಏನಂದ್ರೆ ಈ ಚಿಕನ್ ಪಾಕ್ಸ್ ಇರ್ಬೋದು, ಅಮ್ಮ ಅಥವಾ ಗೋರ ಏನ್ ಹೇಳ್ತೀರಾ ನೀವು, ಅಥವಾ ಕಾಲುಬಾಯಿ ರೋಗ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ, ಇವೆಲ್ಲವೂ ಕೂಡ ಈ ಶೆಕೆಯ ಸಮಯದಲ್ಲಿ ಈ ಸಮಯದಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ವ್ಯಾಕ್ಸಿನ್ಗಳು ಇದೆ, ವ್ಯಾಕ್ಸಿನ್ಗಳನ್ನಂತೂ ಖಂಡಿತವಾಗಿ ಪಡೆದುಕೊಳ್ಬೇಕು. ವ್ಯಾಕ್ಸಿನ್ಗಳು ತೆಗೆದುಕೊಂಡ ಮೇಲೂ ಕೂಡ ಕೆಲವರಿಗೆ ಬರುವ ಸಾಧ್ಯತೆಗಳು ಒಂದು 5-10% ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ತರ ಮನೆ ಮದ್ದುಗಳನ್ನ ಬಳಸಿ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿ ಗುಳ್ಳೆಗಳೆಲ್ಲ ಇದ್ರೆ ಈ ತರ ಹಿಟ್ಟುಗಳನ್ನೆಲ್ಲ ಬಳಸೋದ್ರಿಂದ ಉಪಶಮನ ಉರಿಯ ಶಮನಕ್ಕೆ ಸಹಕಾರಿಯಾಗಿದೆ.
1: ಮತ್ತೆ ಎನರ್ಜಿ ಉಳಿಸ್ಕೊಳ್ಳೋಕೆ ನೀರನ್ನ ಕುಡಿತಾ ಇರಬೇಕು.
0: ಖಂಡಿತವಾಗಿ
1: ಈ ಜ್ಯೂಸಸ್ ಎಲ್ಲ ಆಯ್ತಲ್ಲ, ನಾರ್ಮಲ್ ವಾಟರ್ ನೀವ್ ಯಾವ ನೀರ್ ಕುಡಿತೀರಿ ಆ ನೀರನ್ನ ಪದೇ ಪದೇ ನೆನಪಲ್ಲಿ ಕುಡಿತಾ ಇದ್ರೆ ಎನರ್ಜಿ ಇರುತ್ತೆ.
0: ಖಂಡಿತವಾಗಿ ಬಾಯಾರಿಕೆ ಇಲ್ಲದಿದ್ರೂ ಸಹ ಸ್ವಲ್ಪ ಅರ್ಧ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ನೀರನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಬೇಕು.
1: ಅಲ್ದಾ, ನಂಗೆ ನೀರ್ ಕುಡುವುದಿಲ್ಲ, ನಂಗೆ ಬ್ಯಾಡ ಅಂಬರೆಲ್ಲ ಈಗ ಬೇಕಮ್ಮಗ ಆತ, ಅಷ್ಟು ಬಾಯಾರಿಕೆ ಆತಿರುತ್ತ. ಬಟ್ ಸ್ಟಿಲ್ ನಿಮ್ಮ ಬೆವರುನಲ್ಲಿ ನೀವು ಕುಡ್ದದ ನೀರು ಎಲ್ಲ ನೀರಿನ ಅಂಶ ಎಲ್ಲ ಹೊತ್ತ ಇಪ್ಪುದ್ರಿಂದ ಆದಷ್ಟು ಜಾಸ್ತಿ ನೀರು ಕುಡೀರಿ. ಡಾಕ್ಟ್ರೆ, ಈಗ ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿತ?
0: ಖಂಡಿತವಾಗಿ, ಈ ಅತ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿರುವ ಪ್ರದೇಶಗಳಾದ ಯಾದಗಿರಿ, ವಿಜಯಪುರ ಅಥವಾ ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಇಲ್ಲೆಲ್ಲ ಬಿಸಿಲು ಆಲ್ರೆಡಿ 40-41 ಡಿಗ್ರಿಗಿಂತನೂ ಹೆಚ್ಚಾಗಿದೆ ತಾಪಮಾನ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಸ್ಪೆಷಲ್ ವಾರ್ಡ್ ಫಾರ್ ಹೀಟ್ ಸ್ಟ್ರೋಕ್ಗೆ ಕಾಯ್ದಿರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಕಾರ್ನರ್ ಅಂತ ಕೂಡ ತೆರೆಯಲಾಗಿದೆ. ಸುಸ್ತು ಅಥವಾ ನಿತ್ರಾಣಗೊಂಡು ಬರುವ ರೋಗಿಗಳಿಗೆ ತಕ್ಷಣವೇ ORS ದ್ರಾವಣ ನೀಡಿ ಚಿಕಿತ್ಸೆ ಆರಂಭಿಸಲಿಕ್ಕೆ ಕೂಡ ಅದು ಸಹಕಾರಿಯಾಗುತ್ತೆ. ಅಂದ್ರೆ ಈ ಕೆಲವರು ಸುಸ್ತ್ ಅಂತ ಬರ್ತಾರೆ, ತಲೆ ತಿರುಗ್ತಾ ಇದೆ ಅಂತ ಬಂದ ಕೂಡ್ಲೇನೆ ORS ಅನ್ನುವಂಥದ್ದು ಕೊಟ್ಟು ಅವರನ್ನು ಒಂದ್ಸಲ ಸ್ಟೇಬಲ್ ಮಾಡುವಂಥದ್ದು, ನಂತರ ಅವರ ಸಾಮಾನ್ಯ ತಪಾಸಣೆಯನ್ನು ಕೈಗೊಂಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡುವಂಥದ್ದು. ಯಾಕಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ತಲೆ ತಿರುಗಿ ಬಿದ್ದು ಅನಾಹತ ಆಗೋದಕ್ಕಿಂತ ಸಮೀಪದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಇದು ಆರೋಗ್ಯ ಇಲಾಖೆಯ ವತಿಯಿಂದ ಆಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಆಯುಷ್ ಇಲಾಖೆಯ ವತಿಯಿಂದ ಕೂಡ ಹೆಲ್ತ್ ಫ್ಲೈಯರ್ಸ್, IEC ಕಾರ್ಯಕ್ರಮಗಳನ್ನು ಈ ತರ ಆರಂಭಿಸಲಾಗಿದೆ. ಹೌದು
1: ಅಲ್ಲ, ನೀವು ಹೇಳತ್ತಿಗೆ ಇನ್ನೊಂದು ನೆನಪಾಯ್ತು ಮಾರ್ರೆ, ಈಗ ಟೀಚರ್ಸ್ ನೆಲ್ಲ ಸೆನ್ಸಸ್ ಈಗ ಹಾಕಿದ್ರು ಈ ಬಿಸಿಲಂಗ್ ಅವ್ರ ಮನೆ ಹೊತ್ತಿ ಇಳಿಕ. ಸೊ ಎಲ್ಲ ಟೀಚರ್ಸ್ಗಳೇ ಕೆಮಿ ಕೊಟ್ಟು ಕೇಳಿ ನಮ್ದು ಒಂದೇ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಅಂತ ಕೇಳ್ರೆ, ಆದಷ್ಟು ನೀರು ಕುಡೀರಿ, ಮತ್ತೆ ನೀವು ಹಾಕೋ ಬಟ್ಟೆಗಳು ನಿಮ್ಮ ದೇಹವನ್ನ ಪೂರ್ತಿ ಕವರ್ ಮಾಡುವಂಗಿರ್ಲಿ. ಲೇಡೀಸ್ ಆದ್ರೆ ಸೀರೆ ಉಟ್ಕೊಂಡೆ ಹಾಪ್ಗೂ ಸಾಕು, ಬಟ್ ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳೋದು ಸಿಕ್ಕುತ್ತೆ, ಕೈಗೆ ಗ್ಲೌಸ್ ಸಿಕ್ಕುತ್ತೆ. ಹಿಂಗಿದ್ನೆಲ್ಲ ಆದಷ್ಟು ಬಳಸಿ ಮತ್ತೆ ನೀರನ್ನ ಪದೇ ಪದೇ ಕುಡಿತಾ ಇರಿ.
0: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಕೂಡ ಇರಲಿ,
1: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಇಟ್ಕೊಳ್ಳಿ. ಹಾಗೆ ನೀವು ಮನೆ ಹೊತ್ತಿಡೋದನ್ನ ಒಂದೇ ಅರ್ಲಿ ಮಾರ್ನಿಂಗ್ ಒಂದು 10 ಗಂಟೆ ಒಳಗೆ, ಸಂಜೆ 4 ಗಂಟೆ ಮೇಲೆ ಈ ಟೈಮ್ ಅಲ್ಲಿ ಇಟ್ಕೊಂಡು ಉಳಿದ ಕೆಲಸಗಳನ್ನ ನೀವು ಮಧ್ಯದಲ್ಲಿ ಮಾಡಬಹುದು, ಒಳಗಡೆ ಕೂತ್ಕೊಂಡು ಮಾಡುವಂತದ್ದು. ಆತರ ಏನಾದ್ರೂ ನೀವು ಬೈಫಕೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆ, ತುಂಬಾ ಕಷ್ಟ ಅವರಿಗೆ ಎಷ್ಟೊಂದು ಮನೆ ಹೊತ್ತಿಳಿಕ ಅದು ಈಸಿ ಇಲ್ಲ. ಸೊ ಹಾಗಾಗಿ ಸೆನ್ಸಸ್ ಅವರು ಇದನ್ನೊಂದು ಮಾಡ್ರೆ ಬಾರಿ ಒಳ್ಳೇದಿತ್ತು, ಅಲ್ಲ ಡಾಕ್ಟ್ರೆ?
0: ಖಂಡಿತವಾಗಿ ಖಂಡಿತವಾಗಿ ಹೌದು.
1: ಓಕೆ, ಸೊ ನಾವು ಸನ್ಸ್ಟ್ರೋಕ್ ಹೀಟ್ ಸ್ಟ್ರೋಕ್, ಬಿಸಿಲ ಆಘಾತ, ಇದ್ರ ಬಗ್ಗೆ ಹೇಳುದೆಲ್ಲ ಹೇಳಿ ಆಯ್ತಾ ಈಗ?
0: ಹೌದು
1: ಅಲ್ದಾ, ಒಳ್ಳೆ ಮಾಹಿತಿಯನ್ನ ಕೊಟ್ಟರು ಡಾಕ್ಟರ್ ಶಿಲ್ಪಾ ಅವರು. ಅವರೇ ಹೇಳದ್ದ ಮೇಡಮ್ ನಾವು ಇದೊಂದು ಶೋ ಮಾಡುವ, ಯಾಕಂದ್ರೆ ಎಲ್ಲ ಕಡೆ ಆಘಾತ ಅಪಘಾತಗಳು ಎಲ್ಲ ಆತೇತ್ ಈ ಬಿಸಿಲಾಘಾತದಿಂದ ಅಂತ. ನಂಗೆ ಇದು ಬಹಳ ಅನುಭವ ಆಗಿದ್ರಿಂದ ಬನ್ನಿ ಮೇಡಮ್, ಫಸ್ಟ್ ಇದೊಂದು ಶೋ ಮಾಡೋಣ, ಜನರಿಗೆ ಇದೊಂದು ಮಾಹಿತಿ ಕೊಡುವ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಈ ಮುನ್ಸೂಚನೆ ತಕ್ಕಂದೆ ಮರ್ತೋಯ್ಬಿಡುತ್ತೆ, ಅದರಲ್ಲೂ ನೀವು ಕಾರ್ನೆಲ್ಲ ಬಿಸಿಲಂಗೆ ಇಡುದಾದ್ರೆ ಮೇಡಮ್ ಹೇಳಿದಂತಹ ಕೆಲವು ಎಚ್ಚರಿಕೆ ಇದೆಲ್ಲ ದಯವಿಟ್ಟು ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟ್, ಸಣ್ಣ ಸಣ್ಣ ಎಚ್ಚರಿಕೆಗಳು ದೊಡ್ಡ ದೊಡ್ಡ ಸಹಾಯವನ್ನ ಮಾಡ್ತದೆ. ಸೊ ಡಾಕ್ಟರ್ ಶಿಲ್ಪಾ ಅವರು, ನಮ್ಮ ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ, ಇವರಿಗೆ ಅನಂತ ಅನಂತ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ ಕೇಳುಗ್ರೆ, ಬಿಸಿಲಾಘಾತ ಹೊರಗಡೆ ಹೋಪತಿಗೆ ಒಂದು ಕ್ವಾಡಿ ಹಿಡ್ಕೊಂಡೆ ಹೋಯ್ನಿ, ಆದಷ್ಟು ಈ ಟೈಮಲ್ಲಿ ಹೊರ ಹೋಪದನ್ನ ಅವಾಯ್ಡ್ ಮಾಡಿ. ಕೆಲವು ಸಲ ಅನಿವಾರ್ಯ ಆತ್ತು, ಹೊಯ್ಕೆ ಆತ್ತು, ಆಗ ಎಂತೆಲ್ಲ ಮಾಡ್ಕೊ ಮುಂಜಾಗ್ರತೆ ನಾವು ಹೇಳಿತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ದಯವಿಟ್ಟು ಫಾಲೋ ಮಾಡಿ, ಜಾಸ್ತಿ ನೀರು ಕುಡೀರಿ, ಮನೆಯಲ್ಲೇ ಮಾಡಿರುವ ಜ್ಯೂಸ್ ಅನ್ನು ಕುಡೀರಿ, ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸು ಇಲ್ಲ ಹೆಸರು ಜ್ಯೂಸು ಇಲ್ಲ ತಂಪಿನ ಬೀಜ ಜ್ಯೂಸು. ಸೊ ಇಂಥವನ್ನೇ ಮಾಡಿ, ಮಕ್ಕಳು ಬೇಡ ಅಂತೋ ಆದ್ರೂ ಅವರಿಗೆ ಬೈದಾರವಡ್ಡಿಲ್ಲ, ದಯವಿಟ್ಟು ಈ ಜ್ಯೂಸ್ ಅನ್ನ ಕುಡಿಸಿ. ಅವರು ಉಳಿದ ಈ ಸಾಫ್ಟ್ ಡ್ರಿಂಕ್ಸ್ ಗಳ ಕೇಂದಾಗ ಆದಷ್ಟು ಅವಾಯ್ಡ್ ಮಾಡೋ ಕಾರಣ, ಹಂಗೆ ಫ್ರಿಜ್ ಅಲ್ಲಿ ಇಪ್ಪದೆಲ್ಲ ಈ ಹೊತ್ತಿಗೆ ಲೈಕ್ ಅನ್ಸುತ್ತ, ಆದ್ರೆ ಆರೋಗ್ಯಕ್ಕೆ ಅದು ಆಕ್ಚುಲಿ ಒಳ್ಳೇದಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ಇಂಥವುಗಳನ್ನ ಬಳಸಿ, ಬಟ್ಟೆಗಳು ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆ ನೀರು ಕೂಡ ಕಡಿಮೆ ಆತಿತ್ತ, ಹೊತ್ಸಲ ಸ್ನಾನ ಮಾಡೋದಂದ್ರೂ ನೀರಿನ ಕೊರತೆ ಕೂಡ ತುಂಬಾ ಜನಕ್ಕಿದೆ. ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹವನ್ನ ನಾವು ತಂಪಾಗಿ ಇಟ್ಕಂತು ಅಂದ್ರೆ, ಸೊ ಆಗ ಇಂಥ ಉಳಿದವುಗಳನ್ನ ನಾವು ಅವಾಯ್ಡ್ ಮಾಡೋಕತ್ತ. ಸೊ ಈ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗಿ ಉಪಯೋಗವಾಗಿದೆ, ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕಂತ ನಾವು ಈ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇತ್ತು. ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನೀವು ಕೇಂತಿಪದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡೆ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತ ನಂತಾನೋ ಎಂತ

ವೆಂಕಟ ನಂಬಿದ ಬಿಂಬಿವನೆಂಬ ಕುಟುಂಬಿ ಅಂತ ಶ್ರೀಮಂತಾನಂತಾನು ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನು ಬೊಮ್ಮನು ಹೆಮ್ಮಗ ಮೊಮ್ಮ ಬೃಡಮ್ಮರಿ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ ಅಮ್ಮರು ಸಮೋವ ನಿಮ್ಮಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆಯ

0: ಎತ್ತಿದ ಶಕ್ತಿಗಿದೋ ನಮನ, ಸುಂದರ ಸಾಗರ ವಸ್ತ್ರವ ಧರಿಸಿದ ಭಕ್ತಿಗಿದೋ ನಮನ, ಭಕ್ತಿಗಿದೋ ನಮನ. ಕೋಟಿ ಕೋಟಿ ಕಣ್ ಕೋಟಿ ಕೋಟಿ ಕೈ ತಾಳಿ ನಿಂತರೂನು, ಕೋಟಿ ಕೋಟಿ ಕಣ್ ಕೋಟಿ ಕೋಟಿ ಕೈ ತಾಳಿ ನಿಂತರೂನು, ಸಾಟಿ ಇಲ್ಲದ ಏಕರೂಪಾದ ತಾಯಿಗಿದೋ ನಮನ, ಶಕ್ತಿಗಿದೋ ನಮನ, ಶಕ್ತಿಗಿದೋ ನಮನ, ಶಕ್ತಿಗಿದೋ ನಮನ.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಸಣ್ಣ ಕತೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿ ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ.

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಗೆಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲೆಳ್ಳು ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧ ರೈತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು. ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ, ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ? ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನೆ ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ, ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನೇರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆಯ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು, ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ, ಆದರೆ ಇವತ್ತು ಲಕ್ಷಾಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೇರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಳರಿತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಗೆ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನೇರಿಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ, ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರೂ ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು, ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು, ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ನೀತಿಯಾಗಿದೆ. ಕೈಗೆ ಸರಾದ ಸಕ್ಕರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯಾಸೆ ಪಡದೆ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳುತ್ತಾ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸನ್ನಿಧಿಯಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತರೆ ಹಿರಣ್ಯಕಶಪು, ಇಲ್ಲಿ ನಿಂತರೆ ಪ್ರಹ್ಲಾದ, ಇಲ್ಲಿ ನಿಂತರೆ ನರಸಿಂಹ, ಇಲ್ಲಿ ನಿಂತರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕೊಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯದು ಕಯದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ, ಯಾಕೆ ಹೇಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೆ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲ ಅಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೆ ಇದ್ದಾನೆ, ಇಲ್ಲಿರುವನೆ ಇದ್ದಾನೆ, ಈ ಕಂಬದಲ್ಲಿರುವನೆ ಇದ್ದಾನೆ, ನನ್ನಲ್ಲಿರುವನೆ ಇದ್ದಾನೆ, ನಿನ್ನಲ್ಲಿರುವನೆ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿ ಬಿಡೋಣ, ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದಿರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ, ತಲ್ಲೂರು ಕೊಟ್ಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗ ಅಗತ್ಯ ಇಲ್ಲ ಆಯ್ತಾ? ಇಕಳಿ ತಗೊಳ್ಳಿ.
4: ಎಂತ ಜೋರು ಮರ ಇವಳು, ಇವಳನ್ನು ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಪಂಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಬ್ರೋ ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
2: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರಕಾಸ್ ಕಾಲೇಜ್ ಇದೆ ಅಲ್ಲ.
3: ಹೌದು, ಬನ್ನಿ ಕುಂದಾಪುರದ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜ್ ಅಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, helps in competitive exams, build good leadership quality, develops communication and analytical skills, adar jothege experienced faculty, friendly learning environment, free adoption scheme, free computer class for only BA students, free midday meal facility, library facility, scholarship and endowment facility, study tour, extracurricular activities and also Radio Kundapura 89.6 FM, nimma practical radio experience ge banni Bhandarkar's college ge. Admissions open.
4: Modala kate emba kiru chitrada Uttam Sarang avaru sangeetha needirva, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು

0: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಳ್ಳಿ ಅಂತ.
1: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರ್ ಕಾಸ್ ಕಾಲೇಜ್ ಇದೆ ಅಲ್ಲ.
2: ಹೌದು, ಬನ್ನಿ ಕುಂದಾಪುರದ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜ್ ಅಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ. ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ, ಅಡ್ಮಿಷನ್ಸ್ ಓಪನ್.